0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?

0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ಶನಿವಾರ, ದಿನಾಂಕ 29 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸುಪ್ರಭಾತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ವರ ಸುಪ್ರಭಾತ ಕೇಳುವಿರಿ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ.
1: ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತಾಗಿ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರಿಂದ ಕಾರ್ಯಕ್ರಮ ಕೇಳುವಿರಿ.
0: ಭಕ್ತಿಗೀತೆ ಕೇಳುವಿರಿ ಗೀತಾ ಪಾಟೀಲ್ ಹಾಗೂ ಸಂಗಡಿಗರಿಂದ. ಚಿಂತನ ಕಾರ್ಯಕ್ರಮದಲ್ಲಿ ತುಳಸಾ ಪುಟ್ಟಪ್ಪನವರ್ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ಯಡಿಯೂರು ಸಿದ್ದಲಿಂಗೇಶ್ವರರ ಕುರಿತಾದ ಗೀತೆಯನ್ನು. ವೀಣಾವಾಣಿ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತ್ ಗೌಡ ಪಾಟೀಲ್ ಅವರ ಲೇಖನವನ್ನು ಕೇಳುವಿರಿ. ಭಾವಗೀತೆ ಹಾಡಲಿದ್ದಾರೆ ರೇಣುಕಾ ಮಾದರ್ ಅವರು. ಗಾನಸಂಚನ ಕಾರ್ಯಕ್ರಮದಲ್ಲಿ ಶರಣಪ್ಪ ಉಪ್ಪಾರ್ ಅವರ ಹಾಡನ್ನು ಕೇಳುವಿರಿ. ರೈತ ಬಂಧು ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಿಂದ ಕೀಟಗಳ ನಿರ್ವಹಣೆಯ ಕುರಿತು ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ. ಸೋಬಾನಪದ ಹಾಡಲಿದ್ದಾರೆ ರೇಣವ್ವ ಜಕ್ಕಲಿ ಹಾಗೂ ಸಂಗಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ತಂದೆಯ ತ್ಯಾಗ ಕಥೆಯನ್ನು ಕೇಳುವಿರಿ. ಜೋಗುಳ ಪದ ಹಾಡಲಿದ್ದಾರೆ ನಿಲುವ ಬಂಡಿವಾಳ್ ಹಾಗೂ ಸಂಗಡಿಗರು. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರ ಮಾಹಿತಿಯನ್ನು ಕೇಳುವಿರಿ.

ನಾವು ಯಾರನ್ನ ಆಶ್ರಯಿಸಬೇಕು ಅಂತಂದ್ರೆ ಯಾರಲ್ಲಿ ಅನುಭವ ಇದೆ ಅವರನ್ನ ಆಶ್ರಯಿಸಬೇಕು. ನಮಗ ಅನುಭವ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ನಾವು ಮರೆತು ಹೋಗಿಬಿಟ್ಟಿವಿ ಅಂತಂದ್ರೆ ಅನುಭವಿಗಳಲ್ಲಿ ಅನುಭವ ಸಿಕ್ಕ ಬಿಡ್ತದೆ. ಅದು ಯಾವ ಜಾತಿಯವರಲ್ಲಾದ್ರೂ ಇರಲಿ, ಅದು ಕೇವಲ ಹಿಂದೂಗಳಲ್ಲಿ ಇರಬೇಕಂತೇನಿಲ್ಲ, ಮುಸ್ಲಿಮರಲ್ಲಿರಬಹುದು, ಜೈನರಲ್ಲಿ, ಬೌದ್ಧರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಯಹೂದಿಗಳಲ್ಲಿ, ಸಿಖ್ಖರಲ್ಲಿ, ಯಾವುದೇ ಧರ್ಮದವರು, ಯಾವುದೇ ಜಾತಿಯವರು ಇರಲಿ, ಅವರಲ್ಲಿ ಅನುಭವ ಇದೆ ಅಂದ್ರೆ ಸಾಕು, ನಾವು ಅವರನ್ನ ಆಶ್ರಯಿಸಬೇಕು. ನಮ್ಮ ಬದುಕು ಹಸನಾಗಬೇಕು, ನಮ್ಮ ಬದುಕು ಬೆಳಗಬೇಕು, ಬೆಳಿಬೇಕು ಅಂದ್ರೆ ಅನುಭವಿಗಳಲ್ಲಿ ಸ್ವಲ್ಪ ಹೊತ್ತು ಕಾಲವನ್ನ ಕಳೆಯುವಂತಹದ್ದನ್ನ ನಾವು ರೂಢಿ ಮಾಡ್ಕೋಬೇಕು. ನೂರಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನುಭವಿಗಳ ಸಾಮೀಪ್ಯ, ಅನುಭವಿಗಳ ಸಂಘ. ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಕ್ರಮ ಹೇಗಿರ್ತದೆ ಅನ್ನುವಂತಹದ್ದು ಅನುಭವಿಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನ ತಾವೆಲ್ಲ ಕೇಳಿಸಿಕೊಂಡಿದ್ದೀರಿ. ಇವತ್ತಿನ ದಿವಸ ನಾವು ಬಹಳ ಮುಖ್ಯವಾಗಿ ಒಂದನ್ನ ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಮಾತಾಡ್ತೇವೆ, ನಿತ್ಯವೂ ಮಾತಾಡಲೇಬೇಕು. ಎದ್ದಾಗಿನಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ಅನ್ನೋದಕ್ಕಿಂತ ನಿದ್ದೆ ಹತ್ತುವವರೆಗೆ ಮಾತಾಡ್ತಾನೇ ಇರ್ತೇವೆ. ನಾವಾಡುವ ಮಾತುಗಳಲ್ಲಿ ಎಷ್ಟು ಸತ್ಯ ಅಡಗಿದೆ, ಎಷ್ಟು ಸುಳ್ಳು ಅಡಗಿದೆ ಅನ್ನುವುದನ್ನ ನಾವು ವಿಚಾರ ಮಾಡಬೇಕು. ಸತ್ಯವನ್ನ ಮಾತಾಡೋದನ್ನ ರೂಢಿ ಮಾಡಿಕೊಳ್ಬೇಕು. ಸುಳ್ಳು ಮತ್ತು ಸತ್ಯಕ್ಕೆ ಇರುವಂತಹ ಅಂತರ ಎಷ್ಟು, ಸುಳ್ಳಿನ ತಾಕತ್ತು ಸತ್ಯದ ತಾಕತ್ತುಗಳ ಒಂದು ಚಿಂತನೆಯನ್ನ ಇವತ್ತಿನ ದಿವಸ ನಾವು ಮಾಡೋಣ. ಎಲ್ಲರಿಗೂ ಗೊತ್ತು ಸತ್ಯವನ್ನೇ ಮಾತಾಡಬೇಕು ಅಂತ ಹೇಳಿ, ಈ ದೇಶದ ಯಾವ ಧರ್ಮವೂ ಧರ್ಮ ಗ್ರಂಥವೂ ಕೂಡ ಸುಳ್ಳು ಹೇಳುವಂತ ಹೇಳಿಲ್ಲ. ಕಾನೂನು ಸತ್ಯವನ್ನ ಹೇಳು ಅನ್ನತ್ತೆ, ಧರ್ಮ ಗ್ರಂಥಗಳು ಸತ್ಯವನ್ನ ಹೇಳುವಂತ ಹೇಳುತ್ತವೆ. ಆದ್ರೆ ನಾವು ಎಷ್ಟು ಜನ ಸತ್ಯವನ್ನ ಮಾತಾಡ್ತೀವಿ, ಸತ್ಯದ ಅರಿವು ನಮಗೆ ಎಷ್ಟಿದೆ, ಸತ್ಯವನ್ನ ಆಡುವುದರ ಪರಿಣಾಮ ಏನಾಗುತ್ತೆ ಅಂತಕ್ಕಂತಹ ವಿಚಾರವನ್ನ ನಾವು ಮಾಡಬೇಕು. ಸತ್ಯ ಕಹಿಯಾಗಿರ್ತಕ್ಕಂಥದ್ದು, ಸುಳ್ಳು ಬಹಳ ಸಿಹಿಯಾಗಿರ್ತಕ್ಕಂಥದ್ದು. ಸುಳ್ಳು ಕೇಳಲಿಕ್ಕೆ ಬಹಳ ಮಧುರವಾಗಿರಬಹುದು, ಸಿಹಿ ಅನಿಸ್ಬಹುದು, ಸತ್ಯ ಕಹಿ ಅನಿಸ್ಬಹುದು. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತ ಒಂದು ಶರಣರ ವಚನದ ಸಾಲು. ಯಾವುದು ನಾಲಿಗೆಗೆ ಬಹಳ ರುಚಿ ಅನಿಸುತ್ತೆ ಅದು ಹೊಟ್ಟೆಗೆ ಹಿತವಾಗಿರೋದಿಲ್ಲ, ಯಾವುದು ನಾಲಿಗೆಗೆ ಕಹಿಯಾಗಿರ್ತದೆ ಅದು ಹೊಟ್ಟೆಗೆ ಬಹಳಷ್ಟು ಹಿತವಾಗಿರುತ್ತದೆ ಅಂತ. ಹಾಗೆ ಕೆಲವು ವಿಚಾರಗಳು ಕೇಳಲಿಕ್ಕೆ ಬಹಳಷ್ಟು ಕಠೋರ ಅನಿಸಬಹುದು, ಆದರೆ ಅವು ಬದುಕಿಗೆ ಹಿತವನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇರುವ ಜನಸಂಖ್ಯೆಯಲ್ಲಿ ಎಷ್ಟು ಜನ ಸತ್ಯವನ್ನ ಮಾತಾಡ್ತಾರೆ, ಎಷ್ಟು ಜನ ಸುಳ್ಳನ್ನ ಮಾತಾಡ್ತಾರೆ ಅನ್ನುವಂತಹ ಒಂದು ತುಲನೆಯನ್ನ ಮಾಡಿದಾಗ ಅದನ್ನ ನಿಖರವಾಗಿ ಹೇಳಲಿಕ್ಕೆ ಎಲ್ಲರಿಗೂ ಕೂಡ ಕಷ್ಟವಾಗ್ತದೆ.
ಅಸಾಧ್ಯ ಅನ್ನಿಸ್ತದೆ. ಆದರೆ ಕೆಲವರು ಅದನ್ನ ಪ್ರಯತ್ನವನ್ನ ಮಾಡಿದ್ದಾರೆ. ಸತ್ಯ ಹೇಳುವವರೆಷ್ಟು ಜನ, ಸುಳ್ಳು ಹೇಳುವವರೆಷ್ಟು ಜನ ಅಂತ ಆ ಸಾಹಸವನ್ನ ಮಾಡಿದ್ದಾರೆ. ಒಬ್ಬ ವಿಮರ್ಶಕ ಹೇಳ್ತಾನೆ, ನಾಲ್ಕು ಯುಗಗಳಿದ್ದಾವೆ, ಆ ನಾಲ್ಕು ಯುಗಗಳಲ್ಲಿ ಮೊದಲನೇದ್ದೇ ಕೃತಯುಗ, ಅದಕ್ಕೆ ಇನ್ನೊಂದು ಹೆಸರು ಸತ್ಯಯುಗ ಅಂತ ಹೇಳಿ. ಕೃತಯುಗದಲ್ಲಿ ಒಬ್ಬರೂ ಕೂಡ ಸುಳ್ಳನ್ನ ಹೇಳ್ತಿದ್ದಿಲ್ಲ, ಎಲ್ಲರೂ ಸತ್ಯವನ್ನೇ ಮಾತಾಡ್ತಾ ಇದ್ರು ಕೃತಯುಗದಲ್ಲಿ. ಹಾಗಾಗಿ ಅದಕ್ಕೆ ಸತ್ಯಯುಗ ಅಂತ ಕರೆದ್ರು. ಮುಂದೊಂದು ಯುಗ ಬಂತು, ತ್ರೇತಾಯುಗ. ಒಂದು 25% ಸೇರ್ಕೊಂತಂತೆ ಸುಳ್ಳು, ಸತ್ಯ 75 ಉಳಿತು, ಸುಳ್ಳು ಎಷ್ಟು ಸೇರಿಕೊಂತ ಅದಕ್ಕೆ 25%. ದ್ವಾಪರ ಯುಗ ಬಂತು, ದ್ವಾಪರ ಯುಗದಲ್ಲಿ 75% ಸುಳ್ಳಾಯಿತು, 25% ಸತ್ಯವನ್ನು ಮಾತಾಡಲಿಕ್ಕೆ ಹತ್ತಿದ್ರು. ಕಲಿಯುಗ ಬಂತು, ಸತ್ಯವನ್ನು ಹುಡುಕೋದೇ ಬಹಳ ಕಷ್ಟ ಆಗಿಬಿಡ್ತು. ಈ ಕಲಿಯುಗದಲ್ಲಿ ಸತ್ಯವನ್ನು ಹುಡುಕಲಿಕ್ಕೆ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಆದರೂ ಶರಣರ ದೃಷ್ಟಿ ಬಹಳ ವಿಶೇಷವಾಗಿರುವಂತಹದ್ದು. ಚನ್ನಬಸವಣ್ಣನವರು ಅಂತ ಆಗಿ ಹೋದ್ರು. ಬಸವಣ್ಣನವರ ಅಕ್ಕನ ಮಗ ಚನ್ನಬಸವಣ್ಣ ಬದುಕಿದ್ದು ಕೇವಲ 25 ವರ್ಷ. 25 ವರ್ಷದ ತರುಣ ಚನ್ನಬಸವಣ್ಣ ಇಡೀ ಅನುಭವ ಮಂಟಪದ ಎಲ್ಲಾ ಶರಣರಲ್ಲಿ ಮಹಾನುಭಾವಿ, ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ. ಸಾಕಷ್ಟು ಬಿರುದುಗಳು ಆ ಚನ್ನಬಸವಣ್ಣನಿಗೆ. ಅನುಭವ ಮಂಟಪದಲ್ಲಿ ಅಲ್ಲಮಾ ಪ್ರಭುಗಳಿಗೆ ಮತ್ತು ಬಸವಣ್ಣನವರಿಗೆ ಏನು ತಿಳಿತಿರ್ಲಿಲ್ಲಲ್ಲ, ಅದು ಯಾರಿಗೆ ತಿಳಿತಿತ್ತು ಅಂದ್ರೆ ಚನ್ನಬಸವಣ್ಣನಿಗೆ ತಿಳಿತಿತ್ತಂತೆ. ಅಷ್ಟು ಬಹಳ ದೊಡ್ಡ ಜ್ಞಾನಿ ಆ ಚನ್ನಬಸವಣ್ಣನವರು. ಒಂದು ವಚನ ಬರೀತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನ್ನೆಲ್ಲಿಯದು. ವಚನಗಳು ನಮಗೆ ಬಹಳಷ್ಟು ತಿಳುವಳಿಕೆಯನ್ನು ಉಂಟು ಮಾಡ್ತಾವ. ವಚನಗಳು ಜಾತ್ಯಾತೀತವಾಗಿದ್ದಾವೆ. ವಚನಗಳು ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥವುಗಳೇ ಹೊರತಾಗಿ ಒಂದು ಜಾತಿಗೆ ಮೀಸಲಾಗಿರ್ತಕ್ಕಂಥವುಗಳು ಅಲ್ಲ. ಈಗೇನಿದೆಯಲ್ಲ ಬಯಲೈತಲ್ಲ, ಬಯಲಲ್ಲಿ ಕುಂತಿದೀವಿ ನಾವೆಲ್ಲ. ಅಂತರ ಇದೆ ಭೂಮಿಗೂ ಮತ್ತು ಆಕಾಶಕ್ಕೂ ಅಂತರ ಇದೆ. ಇದು ಏನಾದರೂ ಗಟ್ಟಿಗೊಂಡು ಬಿಟ್ರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳ, ಮೂರು ಲೋಕಗಳು, ಒಟ್ಟು 14 ಲೋಕಗಳು, ಕೆಳಗೆ 7 ಮೇಲೆ 7, ನಾವು ಮಧ್ಯದಲ್ಲಿದ್ದೇವೆ. ಬಹಳಷ್ಟು ಪಾಪ ಕಾರ್ಯಗಳನ್ನು ಮಾಡಿದರೆ ಕೆಳಗಿನ ಲೋಕಕ್ಕೂ ಹೋಗ್ತೇವೆ, ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಮೇಲಿನ ಲೋಕಕ್ಕೂ ಹೋಗ್ತೇವೆ ಅಂತ ಶಾಸ್ತ್ರಗಳು ಹೇಳ್ತಾವ. 14 ಲೋಕಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು 3 ಲೋಕಗಳು, ಸ್ವರ್ಗ ಮರ್ತ್ಯ ಪಾತಾಳ. ಈ 3 ಲೋಕಗಳಿಗೆ ಅಂತರ ಉಳಿಯೋದಿಲ್ಲ ಅಂತ ಹೇಳ್ತಾನೆ ಚನ್ನಬಸವಣ್ಣ. ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿಯದೋ. ಮಳೆಯಾಗುವಾಗ ಆ ಹನಿ ಬೀಳ್ತಾವಲ್ಲ, ನೀರ ಹನಿಗಳು, ಆ ನೀರ ಹನಿಗಳೆಲ್ಲ ಮುತ್ತುಗಳಾಗಲಿ ಅಂತ ನಾವು ಬಯಸಿದ್ವಿ ಅಂತಂದ್ರೆ 7 ಸಮುದ್ರಕ್ಕೆ ನೀರಿಲ್ದಂಗ ಆಗಿ ಹೋಗ್ತದೆ. ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿಯದು. ಎಲ್ಲರಿಗೂ ಆಸೆ ಇರ್ತದ ಮುತ್ತಾಗಬೇಕು ನೋಡ್ರಿ ಬೀಳುವ ಹನಿಗಳೆಲ್ಲ ಅಂತೇಳಿ. ಆದ್ರೆ ಅವ್ರ ವಿಚಾರದಲ್ಲಿ ಹಂಗ ಆಗಕ್ಕ ನಡೆಯಂಗಿಲ್ಲ, ನೀರಿಲ್ದಂಗಾಗಿ ಹೋಗ್ತದೆ. ಹುಟ್ಟಿದ ಮನುಜರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿಯದು.
ಏ ಸನ್ಯಾಸಿಗಳಾಗೋದು ಬಹಳ ಚಲೋ ರೀ, ಬ್ರಹ್ಮಚಾರಿಗಳಾಗೋದು ಬಹಳ ಚಲೋ, ಯೋಗಿಗಳಾಗೋದು ಬಹಳ ಚಲೋ, ಜ್ಞಾನಿಗಳಾಗೋದು ಬಹಳ ಚಲೋ ಅಂತ ಎಲ್ಲರೂ ನಿರ್ಣಯ ಮಾಡಿಕೊಂಡು ಮದುವೆನ ಆಗಲಾರ್ದಂಗೆ ಇದ್ರು ಅಂತಂದ್ರ ಈ ಸೃಷ್ಟಿ ನಡಿಬೇಕು ಹೆಂಗ? ಎಲ್ಲೋ ಒಬ್ರು ಆದ್ರೆ ಯೋಗ್ಯ ಅದು, ಎಲ್ಲರೂ ಹಾಗೆ ಆದ್ರೆ ನಡಿಬೇಕೆಲ್ಲಿ? ಭವದ ಬಳ್ಳಿ ಅದು ಸದಾಕಾಲ ಹಬ್ಬತಾ ಇರಬೇಕಾದ್ರೆ ಎಲ್ಲರೂ ಮದುವೆ ಆಗ್ಲೇಬೇಕು. ಎಲ್ಲರೂ ಶಿವಜ್ಞಾನಿಗಳಾದ್ರೆ ನಡೆಯೋದಿಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಶಿವಜ್ಞಾನಿಗಳು. ಮೂರು ಭಾಗ ಮಾಡ್ತಾನೆ ಚನ್ನಬಸವನ್ನ, ಸಾವಿರಕ್ಕೊಬ್ಬ ಸತ್ಯ, ಸಾವಿರ ಜನರಲ್ಲಿ ಒಬ್ಬ ಸತ್ಯವನ್ನ ಮಾತಾಡಬಹುದು, ಲಕ್ಷಕ್ಕೊಬ್ಬ ಭಕ್ತ, ಎಲ್ಲರೂ ಭಕ್ತರಲ್ಲ, ಒಂದು ಲಕ್ಷ ಜನರನ್ನು ನಿಲ್ಲಿಸಿದ್ರೆ ಅಲ್ಲೊಬ್ಬ ಭಕ್ತ ಸಿಗ್ತಾನೆ, ಕೋಟಿಗೊಬ್ಬ ಶರಣ. ಬಹಳ ಮಂದಿಗೆ ಶರಣರು ಶರಣರು ಅಂತಾರೆ, ಇತ್ತಿತ್ತಲಾಗಂತೂ ಬರ್ರಿ ಶರಣರ ಹೋಗ್ರಿ ಶರಣರ. ಆದ್ರೆ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಶರಣರು ಅಂದ್ರೆ ಕೋಟಿಗೊಬ್ರು. ಉದಾಹರಣೆಗಾಗಿ ನಾಲ್ವತ್ವಾಡದ ವೀರೇಶ್ವರ ಶರಣರು ಕೋಟಿಗೊಬ್ಬರಾಗಿ ಹೋದ್ರು. ಅವ್ರು ಆಗಿ ಹೋಗಿ ನೂರು ವರ್ಷದ ಮೇಲಾಯ್ತು. ಕೋಟಿಗೊಬ್ಬರ ಆದ್ರು ಅನ್ನುವ ಕಾರಣಕ್ಕಾಗಿನೇ ಅವರು ನಮಗ ಎದ್ದು ಕಾಣ್ತಾ ಇದ್ದಾರೆ, ಎದ್ದು ಕಾಣ್ತಾ ಇದ್ದಾರೆ. ಸತ್ಯವನ್ನ ಮಾತಾಡಬೇಕು, ಎಷ್ಟು ಸಾಧ್ಯ ಇದೆ ಅಷ್ಟು ಸತ್ಯವನ್ನ ನುಡಿಯುವ ಪ್ರಯತ್ನವನ್ನ ನಾವೆಲ್ಲ ಜೀವನದಲ್ಲಿ ಮಾಡಬೇಕು. ಉಪನಿಷತ್ತುಗಳು ಕೂಡ ಅದನ್ನೇ ಹೇಳ್ತಾವ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯ, ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಹೇ ಮನುಷ್ಯ, ನೀ ಏನ್ ಮಾಡಬೇಕು ಅಂತಂದ್ರೆ ಪ್ರಿಯವಾದದ್ದನ್ನ ಮಾತಾಡು, ಸತ್ಯವಾದದ್ದನ್ನೇ ಮಾತಾಡು. ನಿನ್ನ ಮಾತಿನಲ್ಲಿ ಸತ್ಯ ಇರಬೇಕು ಮತ್ತು ಪ್ರೀತಿ ಇರಬೇಕು. ಪ್ರೀತಿ ಇರಬೇಕಂತ ಹೇಳಿ ಸುಳ್ಳನ್ನ ಹೇಳ್ತಾ ಹೋಗ್ಬೇಡ, ಸತ್ಯವನ್ನ ಮಾತನಾಡು. ಆ ಸತ್ಯ ನಿನಗೆ ಬಹಳಷ್ಟು ತಾಕತ್ತನ್ನ ತಂದುಕೊಡ್ತದೆ, ಎದುರಿಗಿರುವಂತಹ ವ್ಯಕ್ತಿಗೂ ಕೂಡ ಬಹಳಷ್ಟು ತಾಕತ್ತನ್ನು ತಂದುಕೊಡ್ತದೆ. ಅಪ್ರಿಯವಾಗಿರುವಂತಹ ಸತ್ಯವನ್ನು ನುಡಿಯಬೇಡ, ಅಪ್ರಿಯವಾಗಿರುವಂತಹ ಸತ್ಯವನ್ನು ನುಡಿಬೇಡ, ಪ್ರಿಯವಾಗಿರುವಂತಹ ಸುಳ್ಳನ್ನು ಆಡಬೇಡ. ಎರಡದಾವ, ಪ್ರಿಯವಾದ ಸುಳ್ಳನ್ನು ಹೇಳಲಿಕ್ಕೆ ಬರ್ತದೆ, ಅಪ್ರಿಯವಾದ ಸತ್ಯವನ್ನು ಹೇಳಲಿಕ್ಕೆ ಬರ್ತದೆ. ಕೆಲವು ಸತ್ಯ ಹೇಳುವಾಗ ಅಪ್ರಿಯ ಆಗಬಹುದು. ಉದಾಹರಣೆಗಾಗಿ ಒಂದು ಆಕಳನ್ನ ಒಬ್ಬ ಮನುಷ್ಯ ಬೆನ್ನು ಹತ್ತಿಕೊಂಡು ಹೊರಟಿದ್ದಾನೆ, ಒಂದು ಆಕಳು. ಆ ಬೆನ್ನು ಹತ್ತಿಕೊಂಡು ಹೊರಟಿರುವಂತ ಮನುಷ್ಯ ಅವ ಕಟುಗನಿದ್ದಾನೆ. ಆಕಳನ್ನ ಕಡಿಯವರು ಏನದಾರಲ್ಲ ಅವ್ರಿಗೆ ಕಟುಗರಂತಾರೆ. ಆಕಳು ಅವನಿಂದ ತಪ್ಪಿಸಿಕೊಂಡು ಹೊರಟಿದೆ. ಒಂದು ನಾಲ್ಕು ರಸ್ತೆಗಳು ಕೂಡಿರುವಂತಹ ಜಾಗದಲ್ಲಿ ನೀ ನಿಂತುಕೊಂಡಿಯ. ಆ ನಿಂತ ಜಾಗದೊಳಗೆ ಅವ ಬಂದ, ಆಕಳು ಎಲ್ಲಿ ಹೋತ್ರಿ ಅಂತ ಕೇಳಿದ. ಅವಾಗ ನೀ ಸುಳ್ಳು ಹೇಳಬೇಕೋ ಸತ್ಯ ಹೇಳಬೇಕೋ? ಇಲ್ಲೊಂದು ಬಹಳ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಸತ್ಯ ಹೇಳ್ತೀಯ, ಪಾಪದ ಕೆಲಸ ಮಾಡಿದಂಗಾಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸುಳ್ಳನ್ನೇ ಹೇಳಬೇಕು, ಈ ಜಾಗದಲ್ಲಿ ಸುಳ್ಳನ್ನ ಹೇಳಬೇಕು. ಆ ಆಕಳದ ಜೀವ ಉಳಿಬೇಕಾಗಿತ್ತು ಅಂದ್ರೆ ಸುಳ್ಳನ್ನೇ ಹೇಳಬೇಕು. ಅದು ಹೋದ ದಿಕ್ಕಿನ ವಿರುದ್ಧ ದಿಕ್ಕನ್ನ ಆತನಿಗೆ ತೋರಿಸ್ಬೇಕು. ಆಕಳ ಈ ಕಡೆ ಪೂರ್ವಕ್ಕೆ ಹೋಗಿದ್ರೆ ನೀ ಪಶ್ಚಿಮಕ್ಕೆ ಹೋಗ್ತು ಅಂತ ಹೇಳಬೇಕು. ಕೆಲವು ಸಂದರ್ಭಗಳು ಹಾಗೆ ಬರ್ತಾವ. ಒಬ್ಬ ತಪಸ್ಸಿ ಕುಂತ್ಕೊಂಡಿದ್ದಂತೆ, ಆತನ ಉದ್ದೇಶವೇ ಯಾವುದು ಅಂತಂದ್ರೆ ಸತ್ಯವನ್ನೇ ಹೇಳುತ್ತೇನೆ, ನಾನು ಎಂದೂ ಸುಳ್ಳನ್ನ ಹೇಳೋದಿಲ್ಲ, ಎಂದೂ ಸುಳ್ಳನ್ನ ಹೇಳೋದಿಲ್ಲ ಅಂತ ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಆ ತಪಸ್ವಿಗೆ ಒಂದು ಪರೀಕ್ಷೆ ಬರ್ತದೆ. ಕೆಲವು ಸಾರಿ ಅಗ್ನಿ ಪರೀಕ್ಷೆಗಳು ಬಹಳ ಒಳ್ಳೆಯವರಿಗೆ ಬರೋದು.

ಸ್ನೇಹಿತ ಬಾಂಧವರುಗಳ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 29ರಂದು 1 ಮಿಲಿಮೀಟರ್ ಮಳೆಯಾಗುವ ಸಂಭವನೀಯತೆ ಇದೆ. ಹಗರಣ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು ಪ್ರತಿಶತ 78 ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು ಪ್ರತಿಶತ 55 ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

0: ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವಿಶೇಷ. ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ಮಾತನಾಡಲಿದ್ದಾರೆ ದೇವರ ಹೆಪ್ಪರಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರು.
1: ನಮಸ್ಕಾರ ಆತ್ಮೀಯ ಸಹಕಾರ ರೇಡಿಯೋ ಕೇಳುಗರೆ, ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಮಹತ್ವದ ಕುರಿತು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಭಾರತೀಯ ಹಾಕಿ ಕ್ರೀಡೆಯ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ಸ್ಮರಿಸುವ ದಿನವಾಗಿದೆ. ಅವರು ತಮ್ಮ ಅದ್ಭುತ ಹಾಕಿ ಕೌಶಲ್ಯದಿಂದ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಗೌರವ ತಂದುಕೊಟ್ಟ ಕ್ರೀಡಾಪಟು. ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕ್ರೀಡೆಯು ವಹಿಸುವ ಮಹತ್ತರವಾದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಕ್ರೀಡೆಯು ದೈಹಿಕವಾಗಿ ಸದೃಢರನ್ನಾಗಿ ಮಾಡುವುದು ಮಾತ್ರವಲ್ಲದೆ ಅದು ನಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತದೆ ಮತ್ತು ನಮ್ಮನ್ನು ಚುರುಕಾಗಿಸುತ್ತದೆ. ಹಾಗಾಗಿ ಯುವಕರನ್ನು ಮತ್ತು ಶಾಲಾ ಮಕ್ಕಳನ್ನು ಕ್ರೀಡೆಯತ್ತ ಆಕರ್ಷಿತರನ್ನಾಗಿ ಮಾಡಲು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಸರ್ಕಾರವು ಕ್ರೀಡೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ರಾಷ್ಟ್ರೀಯ ಕ್ರೀಡಾ ದಿನದಂದು ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಕ್ರೀಡಾ ತರಬೇತಿದಾರರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇವುಗಳಲ್ಲಿ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಮುಂತಾದವು ಸೇರಿವೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಯವರು ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. ಆತ್ಮೀಯರೇ, ಮೇಜರ್ ಧ್ಯಾನ್ಚಂದ್ ಅವರು ಅಲಹಾಬಾದ್ನಲ್ಲಿ 29 ಆಗಸ್ಟ್ 1905ರಲ್ಲಿ ಜನಿಸುತ್ತಾರೆ. ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಧ್ಯಾನ್ಚಂದ್ 1922ರಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ರೆಜಿಮೆಂಟಲ್ ಸ್ಕ್ವಾಡ್ಗೆ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅಲ್ಲದೆ ಇವರೊಬ್ಬ ಶ್ರೇಷ್ಠ ಹಾಕಿ ಕ್ರೀಡಾಪಟುವಾಗಿದ್ದು ಅವರನ್ನು ಹಾಕಿ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. 1928ರಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಚಿನ್ನದ ಪದಕ ಗೆಲ್ಲುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಧ್ಯಾನ್ಚಂದ್ ಅವರು 1926ರಿಂದ 1949ರವರೆಗೆ ಭಾರತಕ್ಕಾಗಿ ಹಾಕಿ ಆಡಿದರು. ಅವರ ವೃತ್ತಿ ಜೀವನದ ಅವಧಿಯಲ್ಲಿ 1928, 1932 ಮತ್ತು 1936ರಲ್ಲಿ ಭಾರತಕ್ಕೆ ಒಲಿಂಪಿಕ್ ಪದಕವನ್ನು ತಂದುಕೊಟ್ಟರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ 185 ಪಂದ್ಯಗಳನ್ನು ಆಡಿದ್ದಾರೆ. ಸ್ನೇಹಿತರೆ, 1936 ಆಗಸ್ಟ್ 15ರಂದು ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ವಿರುದ್ಧ ಹೊಡೆದ 8 ಗೋಲುಗಳಲ್ಲಿ ಧ್ಯಾನ್ಚಂದ್ ಅವರು 6 ಗೋಲುಗಳನ್ನು ಹೊಡೆದು ಬೀಗಿದರು. ಈ ಆಟದಿಂದ ಬೆರಗಾದ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಭಾರತ ತಂಡ ನಾಯಕನಿಗೆ ಜರ್ಮನಿ ಸೈನ್ಯದಲ್ಲಿ ಹುದ್ದೆ, ಜರ್ಮನಿ ಪೌರತ್ವ ಹಾಗೂ ಫೋಲೋನಲ್ ಗೌರವ ಕೊಡುವುದಾಗಿ ಆಮಿಷವಡ್ಡಿ ಜರ್ಮನಿಗೆ ಬರಲು ಆಹ್ವಾನ ಕೊಟ್ಟರು. ಆದರೆ ಧ್ಯಾನ್ಚಂದ್ ಅವರು, ನಾನು ಭಾರತೀಯ, ಭಾರತವೇ ನನ್ನ ಜೀವಾತ್ಮ ಎಂದು ನಯವಾಗಿ ತಿರಸ್ಕರಿಸಿದರು. ಸ್ನೇಹಿತರೆ, ಈ ಅಪ್ಪಟ ದೇಶಪ್ರೇಮಿ ಹಾಕಿಯ ದಂತಕಥೆಯ ಗೌರವಾರ್ಥವಾಗಿ ಭಾರತ ಮಾತ್ರವಲ್ಲದೆ ವಿಶ್ವದ ಶ್ರೇಷ್ಠ ಹಾಕಿಪಟು ಎನಿಸಿಕೊಂಡ ಈ ಸಾಧಕನ ಪುತ್ಥಳಿ ಭಾರತದಲ್ಲಿ ಇರುವುದು ವಿಶೇಷವಿಲ್ಲ. ಆದರೆ ಆಸ್ಟ್ರಿಯಾದ ವಿಯಾಮ್ನಲ್ಲಿ ಇವರ ಮೊದಲ ಪುತ್ಥಳಿ ಸ್ಥಾಪಿತವಾಯಿತು. ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಆರಿಸಿದ ಚಾಪು ಎಂಥದ್ದು ಎಂದು ಊಹಿಸಬಹುದು. ಭಾರತದ ಹಾಕಿಯನ್ನು ವಿಶ್ವ ಮಟ್ಟದಲ್ಲಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಹಾಕಿ ಮಾಂತ್ರಿಕನಿಗೆ ಸಲ್ಲುತ್ತದೆ. ಆತ್ಮೀಯ ಕೇಳುಗರೇ,

0: ಹಿಂದಿನ ದಿನಗಳಲ್ಲಿ ಮಕ್ಕಳು ಮತ್ತು ಯುವಕರು ಮೊಬೈಲ್ ಫೋನ್, ಕಂಪ್ಯೂಟರ್, ಟಿವಿ ಮುಂತಾದವುಗಳಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆ ಅಥವಾ ವ್ಯಾಯಾಮಕ್ಕೆ ಮೀಸಲಿಡುವುದು ಬಹಳ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಓದುವುದು ಮುಖ್ಯ, ಆಟವಾಡುವುದು ಸಮಯ ವ್ಯರ್ಥ ಎಂಬ ತಪ್ಪು ಕಲ್ಪನೆ ಇರುತ್ತದೆ. ಆದರೆ ಓದು ಮತ್ತು ಕ್ರೀಡೆ ಎರಡೂ ಪರಸ್ಪರ ಪೂರಕವಾಗಿವೆ. ದೈಹಿಕವಾಗಿ ಆರೋಗ್ಯವಾಗಿರುವ ವಿದ್ಯಾರ್ಥಿಗೆ ಓದಿನಲ್ಲಿಯೂ ಹೆಚ್ಚು ಚುರುಕುತನದಿಂದ ತೊಡಗಿಕೊಳ್ಳಲು ಸಾಧ್ಯವಾಗುತ್ತದೆ. ಕ್ರೀಡೆ ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಆದ್ದರಿಂದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಕ್ರೀಡೆಯಲ್ಲಿ ಗೆಲುವಿಗಿಂತ ಕ್ರೀಡಾ ಮನೋಭಾವ ಮುಖ್ಯ. ಕ್ರೀಡೆಯಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ. ಒಬ್ಬರು ಗೆದ್ದರೆ ಮತ್ತೊಬ್ಬರು ಸೋಲುತ್ತಾರೆ. ಆದರೆ ಸೋಲು ನಮ್ಮ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ, ಗೆಲುವು ಸಂತೋಷವನ್ನು ನೀಡುತ್ತದೆ, ಸೋಲು ಅನುಭವವನ್ನು ನೀಡುತ್ತದೆ. ಆದ್ದರಿಂದ ಕ್ರೀಡೆಯಲ್ಲಿ ಮುಖ್ಯವಾದುದು ಕೇವಲ ಪದಕವಲ್ಲ, ಪ್ರಾಮಾಣಿಕತೆ, ಪರಿಶ್ರಮ, ಶಿಸ್ತು, ತಂಡದ ಮನೋಭಾವ ಮತ್ತು ಕ್ರೀಡಾಸ್ಫೂರ್ತಿ ಕೂಡ ಅಷ್ಟೇ ಮುಖ್ಯ. ಆತ್ಮೀಯ ಕೇಳುಗರೆ, ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಉತ್ತಮ ಆರೋಗ್ಯವನ್ನು ನೀಡಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಆಟವಾಡಲು ಅವಕಾಶ ನೀಡಿ. ಮೊಬೈಲ್ ಮತ್ತು ಟಿವಿಯ ಮುಂದೆ ಕಳೆಯುವ ಸಮಯವನ್ನು ಕಡಿಮೆ ಮಾಡಿ. ಮೈದಾನಕ್ಕೆ ಹೋಗುವಂತೆ ಪ್ರೋತ್ಸಾಹಿಸಿ. ಮಕ್ಕಳು ಮಾತ್ರವಲ್ಲ, ಯುವಕರು ಮತ್ತು ವಯಸ್ಕರು ತಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಗೆ ಸಮಯ ನೀಡಬೇಕು. ಕೊನೆಯದಾಗಿ ಒಂದು ಮಾತು ಹೇಳಲು ಬಯಸುತ್ತೇನೆ. ಕ್ರೀಡೆ ಎಂದರೆ ಕೇವಲ ಮೈದಾನದಲ್ಲಿ ಗೆಲ್ಲುವ ಸ್ಪರ್ಧೆಯಲ್ಲ, ಅದು ಜೀವನವನ್ನು ಗೆಲ್ಲಲು ಕಲಿಸುವ ಪಾಠಶಾಲೆ. ಆದ್ದರಿಂದ ಈ ರಾಷ್ಟ್ರೀಯ ಕ್ರೀಡಾ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋಣ. ನಮ್ಮ ಮಕ್ಕಳನ್ನು ಕ್ರೀಡೆಯತ್ತ ಪ್ರೋತ್ಸಾಹಿಸೋಣ. ಆರೋಗ್ಯಕರ ವ್ಯಕ್ತಿ, ಆರೋಗ್ಯಕರ ಸಮಾಜ ಮತ್ತು ಆರೋಗ್ಯಕರ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರಿಂದ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ನನ್ನ ವಿಷಯ ಆಕ್ರೋಧ. ಮನುಷ್ಯನ ಪಾಲಿಗೆ ಒಳಗಣ್ಣು ಪ್ರಾಮಾಣಿಕ ಉತ್ತರ ನೀಡುತ್ತದೆ. ಅನೇಕ ಮಂದಿ ತಮ್ಮ ಅಹಂಕಾರ ಮೆರೆಸಲು ಒಳಗಣ್ಣಿನ ಮಾತಿಗೆ ಕಿವಿಕೊಡುವುದಿಲ್ಲ. ಆಗ ನಮ್ಮ ಒಳಗೆ ಇರುವ ಕೀಚಕ ತಲೆ ಎತ್ತಿ ನಿಲ್ಲುತ್ತದೆ. ಕೋಪ, ರೋಷ, ದ್ವೇಷ, ಸೇಡು ಇವೆಲ್ಲ ರಾಕ್ಷಸ ಗುಣಗಳು. ಈ ಗುಣಗಳು ಮೊದಲು ನಮಗೆ, ನಂತರ ಸಮಾಜಕ್ಕೆ ಹಾನಿಕಾರಕ. ಆಕ್ರೋಧದಿಂದ ಉಂಟಾಗುವ ಅನಾಹುತಗಳನ್ನು ಮಿಲಿಯನ್ ಹಣದಿಂದ ಲೆಕ್ಕ ಹಾಕಿದರೂ ಆಗುವುದಿಲ್ಲ. ಮನುಷ್ಯನ ಪಾಲಿಗೆ ಈ ಜೀವನ ಸುಂದರವಿರಲಿ. ಅವನು ತನ್ನ ಬದುಕು ಕೋಪದ ಕೈಗೆ ನೀಡಿ ಹಾಳು ಮಾಡಿಕೊಳ್ಳಲು ಬಿಡಬಾರದು. ಆಕ್ರೋಧ ಪರಿಹಾರ ಆಗಬೇಕು, ನಮ್ಮಿಂದ ದೂರ ಆಗಬೇಕು ಎನ್ನುವ ಹಂಬಲ ಇದ್ದರೆ ಪ್ರತಿ ಕ್ಷಣ ನಮ್ಮ ಆತ್ಮದ ಕಳಕಳಿ. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ನಮಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಬೇಕು. ಆಗ ಮನಸ್ಸು ಬೇರೆ ಕಡೆ ಲಗ್ನವಾಗುತ್ತದೆ. ಲಗ್ನ ಎಂದರೆ ತಲ್ಲೀನ, ಗಮನ ಬೆರೆಯುವುದು ಎನ್ನುವ ಅರ್ಥ. ಹೀಗೆ ಜೀವನದಲ್ಲಿ ಚಟಗಳನ್ನು ದುಶ್ಚಟ ಮಾಡಿಕೊಳ್ಳುವ ಮೊದಲು ದೂರ ಸರಿಸಿ ನಮ್ಮ ಜೀವನದ ಸಂತೋಷ ಹಾಳು ಮಾಡುವ ಕೋಪದಿಂದ ಮುಕ್ತಿ ಪಡೆದುಕೊಳ್ಳಿ. ಒಂದು ಬಾರಿ ನೆಮ್ಮದಿ ಸಂತೋಷ ಅನುಭವಿಸಿ ನೋಡಿ. ಆಕ್ರೋಧ ಯಕಶ್ಚಿತ್ ಎನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಬೆಳಗಿನ ಮುಂಜಾವಿನಲ್ಲಿ ತಣ್ಣನೆಯ ಗಾಳಿಯಲ್ಲಿ ವಾಕಿಂಗ್ ಮಾಡುವ ಸಮಯದಲ್ಲಿ ಸಿಗುವ ಅನುಭವ ನೆಮ್ಮದಿ ಎನ್ನಬಹುದು. ಅಂತಹ ಸುಂದರ ಅನುಭವ ನಿಮ್ಮದಾಗಿಸಿಕೊಳ್ಳಿ. ತೀವ್ರ ಸ್ವರೂಪದ ಬಿಕ್ಕಟ್ಟು ಉದ್ಭವಿಸಿದಾಗ ಯಾವುದೇ ಬಗೆಯ ಪಲಾಯನವು ಭವಿಷ್ಯದ ಪ್ರಕ್ಷೇಪಣೆ ಎಂದು ಮನಸ್ಸು ಮನಗಂಡಾಗ ಮತ್ತು ಯಾವುದೇ ಚಲನೆ ಇಲ್ಲದೆ ಬಿಕ್ಕಟ್ಟಿನ ಸ್ಥಿತಿಯಲ್ಲೇ ಉಳಿದಾಗ ನಿಜಕ್ಕೂ ಏನಾಗುತ್ತದೆ ಎಂಬುದನ್ನು ನೋಡಬೇಕು. ಬಿಕ್ಕಟ್ಟಿನ ವಸ್ತುಸ್ಥಿತಿ ನಿಶ್ಚಲವಾದುದು. ಮನಸ್ಸು ಈ ನಿಶ್ಚಲ ವಸ್ತುಸ್ಥಿತಿಯಿಂದ ದೂರ ಸರಿಯದೇ ಅದರೊಂದಿಗೆ ಇರಬಹುದೇ ಎಂಬುದನ್ನು ಸರಳಗೊಳಿಸಿದಾಗ ಕೆಲವೊಮ್ಮೆ ಅನಿಸುತ್ತದೆ, ನಾನು ಉರಿದು ಬೀಳುತ್ತಿದ್ದೇನೆ. ಏಕೆಂದರೆ ನಾನು ನನ್ನ ಜೀವನವನ್ನು ಯಾವುದಕ್ಕೋ ತೆತ್ತುಕೊಂಡಿದ್ದೇನೆ. ಆದರೆ ಯಾರೋ ಒಬ್ಬರು ಮೋಸ ಮಾಡಿದ್ದಾರೆ ಎಂದು ನನಗನಿಸಿದ್ದಾರೆ. ಹೀಗಾಗಿ ನಾನು ಉರಿದು ಬೀಳುತ್ತೇನೆ. ಕೆಂಡಾಮಂಡಲವಾಗುವ ಆ ಸ್ಥಿತಿಯೇ ನನ್ನೆಲ್ಲ ಶಕ್ತಿ. ನಾನು ಆ ಶಕ್ತಿಯನ್ನು ಉಪಯೋಗಿಸಿಕೊಂಡಿಲ್ಲ. ಬದಲಾಗಿ ನನ್ನ ಎಲ್ಲ ಶಕ್ತಿ ಸಂಚಯನಗೊಂಡು ಆಕ್ರೋಧವಾಗಿ ಹೊರಹೊಮ್ಮಿದೆ. ಹೀಗಾಗಿ ಅನುವಾದಿಸದೆ, ಈ ಗುರಿ ಮಾಡದೆ, ಕಾರಣ ಕೊಡದೆ ಕೇವಲ ಆಕ್ರೋಧವನ್ನು ಹಿಡಿದಿಡಿ. ಎಲ್ಲ ಒಳಿತಿನೊಂದಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.

0: ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವೀಣಾವಾಣಿ. ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನ ಕೇಳೋಣ.
1: ಸ್ತ್ರೀಯರ ತೊಂದರೆಗಳು ಹಾಗೂ ಮುಕ್ತ ಸಂವಹನದ ಕೊರತೆ ಬಹುತೇಕ ಮಹಿಳೆಯರು ಅನುಭವಿಸೋ ಆದರೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಲಾಗದ ಅತಿಯಾದ ಮುಜುಗರ, ಒತ್ತಡ ಹಾಗೂ ತೊಂದರೆಗಳನ್ನ ತಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಬಾರಿ ಅನುಭವಿಸಿಯೇ ಇರ್ತಾರೆ. ಆದರೆ ಹೇಳಿಕೊಳ್ಳೋದಿಲ್ಲ ಅಷ್ಟೇ. ಇಂತಹದೇ ಒಂದು ಅನಿರೀಕ್ಷಿತವಾಗಿ ಎದುರಾದ ಸಮಸ್ಯೆಯನ್ನ ಭಾರತ ದೇಶದ ಮಹಿಳಾ ಕ್ರಿಕೆಟ್ ತಂಡದ ಮುಂಚೂಣಿ ಆಟಗಾರ್ತಿ ಸ್ಮೃತಿ ಮಂದಾನಾ ಅವರು ಅನುಭವಿಸಿದ್ರು. ತಮಗೆ ಆದ ಈ ಅನುಭವವನ್ನ ಆಕೆ ತನ್ನನ್ನು ಸಂದರ್ಶಿಸಿದ ಮಹಿಳೆ ಮುಂದೆ ಮುಕ್ತವಾಗಿ ಹೇಳಿಕೊಂಡಾಗ ಜಗತ್ತಿನಾದ್ಯಂತ ಹೆಣ್ಣು ಮಕ್ಕಳು ಇದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರು. ಬಹುತೇಕ ಹೆಣ್ಣು ಮಕ್ಕಳು ಇಂತಹ ಸಮಸ್ಯೆಗಳನ್ನ ತಾವೂ ಕೂಡ ಒಳಗಾದ ವಿಷಯವನ್ನ ಮೊದಲ ಬಾರಿಗೆ ತಮ್ಮ ಮನದ ಮೂಲೆಯಿಂದ ಹೊರಹಾಕಿದ್ರು. ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದ ಸಮಯದಲ್ಲಿ ಇನ್ನಿಂಗ್ಸ್ನ ಮಧ್ಯದಲ್ಲಿ ಒಮ್ಮಿಂದೊಮ್ಮಗಲೇ ತನಗೆ ಋತುಸ್ರಾವ ಆರಂಭವಾಗಿದ್ದು ಆಕೆಗೆ ಅರಿವಾಯಿತು. ಇದು ಆಕೆಗೆ ಅನಿರೀಕ್ಷಿತವಾಗಿತ್ತು, ಆದರೆ ಅದನ್ನು ಒಪ್ಪಿಕೊಳ್ಳೋದು ಕೂಡ ಅಷ್ಟೇ ಅನಿವಾರ್ಯವಾದ ಸಂಗತಿಯಾಗಿತ್ತು. ಇತರ ಎಲ್ಲಾ ಕ್ರೀಡೆಗಳಂತೆ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ಗೆ ಕೂಡ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಕಡ್ಡಾಯವಾಗಿತ್ತು. ಇದೀಗ ಆಕೆ ತನ್ನ ಋತುಸ್ರಾವದ ಅವಧಿಯಲ್ಲಿ ಬಿಳಿಯ ಬಟ್ಟೆಗಳನ್ನು ಆಡಬೇಕಾಗಿತ್ತು. ವಿಶೇಷವಾಗಿ ಮಹಿಳೆಯಾಗಿರುವ ಆಕೆಗೆ ಇದು ಒತ್ತಡದ ಸಂಗತಿಯಾಗಿತ್ತು. ತನಗೆ ಇರುವ ತೊಂದರೆಯ ತೀವ್ರತೆಯನ್ನ ಅರಿತ ಕೂಡಲೇ ಅಂಪೈರ್ ಬಳಿ ಧಾವಿಸಿದ ಆಕೆ ತನ್ನ ತೊಂದರೆಯನ್ನ ಹೇಳಿಕೊಂಡ್ಲು. ಮ್ಯಾಚ್ನ ಮಧ್ಯದ ಅವಧಿಯಲ್ಲಿ ಪೂರ್ವ ನಿಯೋಜಿತವಲ್ಲದ ಮನವಿಯನ್ನ ಆಕೆ ಅನಿವಾರ್ಯವಾಗಿ ಮಾಡಿದ್ಲು. ನನಗೆ ಒಂದು ಪುಟ್ಟ ವಿರಾಮವನ್ನ ನೀಡಿದ್ರೆ ನಾನು ಕೂಡಲೇ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಸ್ಯಾನಿಟರಿ ಪ್ಯಾಡ್ ಧರಿಸಿ ಬರುವುದಾಗಿ ಆಕೆ ಕೇಳಿಕೊಂಡ್ಲು. ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡ ಅಂಪೈರ್ ಕೂಡಲೇ ಒಂದು ಪುಟ್ಟ ವಿರಾಮವನ್ನ ನೀಡಿ ಆಕೆಗೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬರೋಕೆ ಅನುಮತಿಯನ್ನ ನೀಡಿದ್ರು. ಆದರೆ ಘಟನೆಗೆ ಮಹತ್ವದ ತಿರುವು ದೊರೆತಿದ್ದು ಖುದ್ದು ಈ ಘಟನೆಯಿಂದ ಅಲ್ಲ, ಬದಲಾಗಿ ನಂತರದ ದಿನಗಳಲ್ಲಿ ಈ ಘಟನೆಯ ಕುರಿತು ಸ್ಮೃತಿ ಮಂದಾನಾ ಅವರು ಈ ಕುರಿತು ಮುಕ್ತವಾಗಿ ಮಾತನಾಡೋ ಧೈರ್ಯವನ್ನ ತೋರಿತು. ಋತುಸ್ರಾವ ಎಂಬುದು ಹೆಣ್ಣು ಮಕ್ಕಳ ಬದುಕಿನ ಅತ್ಯಂತ ಸಹಜವಾದ ಭಾಗವಾಗಿದ್ದು ಕ್ರೀಡೆಯಂಥ ವೃತ್ತಿಪರ ಆಟಗಳಲ್ಲಿ ಈ ಕುರಿತು ಯಾರೂ ಚರ್ಚಿಸುವುದಿಲ್ಲ. ತನಗಾದ ಈ ಅನುಭವವನ್ನ ಆಕೆ ಹಂಚಿಕೊಂಡಿದ್ದು ವಿಶೇಷವಾಗಿ ತೋರೋಕೆ ಕಾರಣ ಬಹಳಷ್ಟು ಮಹಿಳಾ ಅಥ್ಲೀಟ್ಗಳು ಸ್ಪರ್ಧೆಯ ಸಮಯದಲ್ಲಿ ಈ ರೀತಿಯ ತೊಂದರೆಗಳಿಂದ ಒದ್ದಾಡ್ತಾರೆ, ಆದರೆ ಈ ಕುರಿತು ಮಾತನಾಡೋಕೆ ಯಾರೊಬ್ಬರೂ ಮುಂದೆ ಬರುವುದಿಲ್ಲ ಎಂಬುದು ಆಕೆಯ ಕಳಕಳಿಯಾಗಿತ್ತು. ಆಕೆಯ ಪ್ರಾಮಾಣಿಕ ಅಭಿಪ್ರಾಯಕ್ಕೆ ವಿಶ್ವದಾದ್ಯಂತ ಪ್ರಶಂಸೆಯ ಸುರಿಮಳೆಯಾಗಿತ್ತು. ಇದೀಗ ಕ್ರೀಡೆಯಲ್ಲಿ ಋತುಸ್ರಾವದ ಸಮಯದ ಆರೋಗ್ಯದ ಕುರಿತು ಎಲ್ಲೆಡೆ ಚರ್ಚೆ ಆರಂಭವಾಗಿದೆ. ಪ್ರತಿಯೊಬ್ಬ ಮಹಾನ್ ಕ್ರೀಡಾಪಟುಗಳು ನಿಜ ಜೀವನದಲ್ಲಿ ಇಂಥ ಹಲವು ಸವಾಲುಗಳನ್ನು ಧೈರ್ಯ, ವೃತ್ತಿಪರತೆ ಹಾಗೂ ನಿರ್ಣಯ ಶಕ್ತಿಯಿಂದ ಎದುರಿಸುತ್ತಾರೆ. ಸ್ಮೃತಿ ಮಂದಾನಾ ಅವರು ಹಂಚಿಕೊಂಡ ಈ ಘಟನೆಯು ಅತ್ಯಂತ ಚಿಕ್ಕದಾಗಿದ್ದರೂ ಮಹತ್ತರವಾದ ಸಂದೇಶವನ್ನು ನೀಡುತ್ತೆ. ಇಂತಹ ವಿಷಯಗಳ ಕುರಿತು ಮುಕ್ತವಾದ ಮಾತುಕತೆಯ ಅವಶ್ಯಕತೆಯನ್ನ ಒತ್ತಿ ಹೇಳುತ್ತೆ. ಏನಂತೀರಾ ಸ್ನೇಹಿತರೆ?
0: ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಬರಹವನ್ನು ವೀಣಾವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಿರಿ.

0: 6.6 ಎಫ್ಎಂ ಕಂಪನಾಂಕದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು.
1: ತರಕಾರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಿಂದ ಕೀಟಗಳ ನಿರ್ವಹಣೆಯ ಕುರಿತು ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಕೇಳೋಣ.

ಸಾವಯವ ಕೃಷಿಯಲ್ಲಿ ಕೀಟಪೀಡೆಗಳ ನಿರ್ವಹಣೆಗೆ ವಿವಿಧ ಸಲಕರಣೆಗಳಾದ ಬೆಳೆಗಳ ಪರ್ಯಾಯ ಪದ್ಧತಿಗಳನ್ನು ಅಳವಡಿಸುವುದು, ಪೋಷಕಾಂಶಗಳ ನಿರ್ವಹಣೆಗೆ ಕೀಟಪೀಡೆಗಳಿಂದ ಹಾನಿಗೊಳಗಾದ ಸಸ್ಯ ಭಾಗವನ್ನು ತೆಗೆದು ಅವುಗಳ ವಾಸಸ್ಥಳಗಳನ್ನು ನಾಶ ಮಾಡುವುದು, ನೈಸರ್ಗಿಕ ಶತ್ರುಗಳ ವೃದ್ಧಿ ಹೆಚ್ಚಿಸಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದು, ಸಸ್ಯಜನ್ಯ ಕೀಟನಾಶಕಗಳ ಬಳಕೆ, ಕೀಟಪೀಡೆಗಳ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ಉಪಯೋಗಿಸುವುದು, ವಿವಿಧ ಮಿಶ್ರ ಬೆಳೆ ಬೆಳೆಯುವುದು, ಬೌದ್ಧಿಕ ಅಡೆತಡೆಗಳಾದ ಬೆಳೆ ಸಾಲಿನ ಹೊದಿಕೆ ಉಪಯೋಗಿಸುವುದು, ಇನ್ನೂ ಮುಂತಾದವುಗಳನ್ನು ಬಳಕೆ ಮಾಡಿ ಕೃತಕ ರಾಸಾಯನಿಕ ವಸ್ತುಗಳನ್ನು ತ್ಯಜಿಸಬೇಕಾಗುತ್ತದೆ. ಸಾವಯವ ಕೃಷಿಯಲ್ಲಿ ಕೃತಕ ರಾಸಾಯನಿಕ ಕೀಟನಾಶಕಗಳ ಮತ್ತು ಕುಲಾಂತರಿ ಬೆಳೆಗಳ ಬಳಕೆಗೆ ಅವಕಾಶ ಇರುವುದಿಲ್ಲ. ಆದರೂ ಕೆಲವೊಂದು ಕೃತಕ ಪೀಡೆನಾಶಕಗಳಾದ ಕೀಟನಾಶಕದ ಸಾಬೂನು, ಎಣ್ಣೆ, ಬಿಟಿ, ತಾಮ್ರ ಮತ್ತು ಗಂಧಕಗಳನ್ನು ಬಳಕೆ ಮಾಡಬಹುದಾಗಿದೆ. ಸಮಗ್ರ ನಿರ್ವಹಣಾ ಪದ್ಧತಿಗಳೆಂದರೆ ಸಾಗುವಳಿ ಹತೋಟಿ ಕ್ರಮಗಳು, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಉಳುಮೆ, ಗಿಡಗಳ ನಡುವಿನ ಅಂತರ, ಮಣ್ಣಿನ ಉಪಚಾರ, ಬೆಳೆ ಪರಿವರ್ತನೆ, ಬೋನು ಬೆಳೆ ನಾಟಿ ಮಾಡುವ ಸಮಯ ಮತ್ತು ನೀರಾವರಿ. ಇನ್ನು ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ನಾವು ಕಾಪಾಡಬೇಕಾಗ್ತದೆ.

ಅಲ್ಲಿ ಹಳೆ ಮತ್ತು ರೋಗಿಸ್ಥ ರೆಂಬೆ ಎಲೆಗಳನ್ನ ತೆಗೆದುಹಾಕಬೇಕು. ನಾಟಿ ಮಾಡುವ ಗಿಡಗಳಲ್ಲಿರುವ ರೋಗ ಮತ್ತು ಕೀಟಗಳನ್ನು ತೆಗೆದು ನಾಟಿ ಮಾಡಬೇಕು. ನೀರು ಹರಿಯುವ ಕಣಿವೆಗಳ ಬದುಗಳಲ್ಲಿರುವ ಕಳೆ ಕೀಳುವುದು ಬೆಳೆ ತ್ಯಾಜ್ಯಗಳನ್ನ ನಾಶ ಮಾಡುವುದಾಗಿರುತ್ತದೆ. ಇನ್ನು ಸಾಗುವಳಿ ಕ್ರಮಗಳೆಂದರೆ ಬೆಳೆಯಾದ ಕೂಡಲೇ ಉಳುವುದು ಮತ್ತು ಬೇಸಿಗೆಯಲ್ಲಿ ಬೆಳಗಿನ ಜಾವ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿ ಇರುವ ಕೀಟಗಳನ್ನು ಹಕ್ಕಿಗಳು ತಿನ್ನಲು ಅನುಕೂಲ ಮಾಡಿಕೊಡುವುದು. ಇದು ಕಳೆ ನಿಯಂತ್ರಣಕ್ಕೆ ಅನುಕೂಲವಾಗುತ್ತದೆ. ಮಣ್ಣಿನಲ್ಲಿರುವ ರೋಗಾಣುಗಳನ್ನು ನಾಶ ಮಾಡಲು ನೆರವಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ ಎಂದರೆ ಸೆಣಬು, ಸನ್ಹೆಂಪ್, ಡಯಂಚ ಇತ್ಯಾದಿ ಹಸಿರೆಲೆ ಗಿಡಗಳನ್ನು ತರಕಾರಿ ಬೆಳೆ ಬೆಳೆದ ಕೂಡಲೇ ಬೆಳೆಯುವುದು ಒಳ್ಳೆಯದು. ಇದರಿಂದ ಕಳೆ, ರೋಗ, ದುಂಡಾಣು ಕಡಿಮೆಯಾಗುತ್ತದೆ. ಇನ್ನು ನಾಟಿ ಮಾಡುವ ಸಮಯವನ್ನು ನಾವು ನೋಡಿದರೆ ಊರಿನಲ್ಲಿ ಎಲ್ಲರೂ ನಾಟಿ ಮಾಡುವ ಸಮಯದಲ್ಲೇ ನಾಟಿ ಮಾಡಬೇಕು. ತಿಂಗಳ ಹುರುಳಿ ಬೆಳೆ ಆಷಾಢ ತಿಂಗಳಲ್ಲಿ ಮತ್ತು ಗಾಳಿ ಇರುವ ಕಾಲದಲ್ಲಿ ಹಾಕಬಾರದು. ಅನೇಕ ತರಕಾರಿ ಬೆಳೆಗಳು ಹೆಚ್ಚು ಮಳೆ ಬರುವಾಗ ರೋಗಗಳ ತೊಂದರೆಗೆ ಒಳಗಾಗುತ್ತವೆ. ಆದ್ದರಿಂದ ಚಳಿಗಾಲದಲ್ಲಿ ತರಕಾರಿ ಬೆಳೆಯುವುದು ಸೂಕ್ತ. ಇನ್ನು ನೀರಾವರಿಯನ್ನ ನಾವು ನೋಡಿದಾಗ ಹನಿ ನೀರಾವರಿಯಿಂದ ರೋಗಬಾಧೆ ಕಡಿಮೆಯಾಗಿರುತ್ತದೆ. ತೋಟಗಳಲ್ಲಿ ನೀರು ನಿಲ್ಲುವಂತೆ ಮಾಡುವುದರಿಂದ ಗೊಣ್ಣೆ ಹುಳು ಕಡಿಮೆ ಮಾಡಬಹುದು. ಟೊಮ್ಯಾಟೊ ಬೆಳೆಯನ್ನು ದಿಣ್ಣೆಗಳಲ್ಲಿ ಬೆಳೆಯುವುದರಿಂದ ಕಡಿಮೆ ರೋಗ ಬರುವಂತೆ ನಾವು ಕಾಪಾಡಿಕೊಳ್ಳಬಹುದು. ಇನ್ನು ಪೀಡೆಗಳನ್ನ ಕೈಯಿಂದ ನಾಶ ಮಾಡುವುದು. ಹೊಗೆ ಸೊಪ್ಪಿನ ಹುಳ, ರಂಗೋಲಿ ಹುಳ, ಟೊಮ್ಯಾಟೊ ಮತ್ತು ಕಾಯಿ ಕೊರೆಯುವ ಹುಳಗಳನ್ನು ಕೈಯಿಂದ ಆರಿಸಿ ನಾಶಪಡಿಸಬಹುದು. ಇನ್ನು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನ ನಾವು ನಾಟಿ ಮಾಡುವಾಗ ಮತ್ತು 30-40 ದಿನಗಳ ಅಂತರದಲ್ಲಿ ಪುನಃ ಹಾಕಬೇಕಾಗ್ತದೆ. ಮಣ್ಣಿಗೆ ಸೇರಿಸುವುದು, ಅಲ್ಲಲ್ಲಿ ರಾಶಿ ಹಾಕುವುದು, ತೆಳುವಾದ ಬಟ್ಟೆಯಲ್ಲಿ ಕಟ್ಟುವುದು ಉತ್ತಮ. ಬೇವಿನ ಹಿಂಡಿ ಹೊಂಗೆಗಿಂತ ಉತ್ತಮ. ರಂಗೋಲಿ ಹುಳ, ಕಾಯಿ ಕೊರಕ ಹುಳ, ನುಸಿಗಳ ಬಾಧೆ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ಜೈವಿಕ ನಿಯಂತ್ರಣವನ್ನ ನಾವು ನೋಡುವುದಾದರೆ ಟೊಮ್ಯಾಟೊಗೆ ಬರುವ ಕಾಯಿ ಕೊರಕಕ್ಕೆ NPV ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ನಾಟಿ ಮಾಡಿ 28-35-42 ದಿನಗಳಾದ ಮೇಲೆ 100 LE NPV ಪ್ರತಿ ಎಕರೆಗೆ 1% ಬೆಲ್ಲ ಸೇರಿಸಿ ಸಾಯಂಕಾಲ ಸಿಂಪಡಿಸಬೇಕಾಗ್ತದೆ. ಇನ್ನು ಕಾಯಿ ಕೊರಕ ಹುಳದ ನಿರ್ವಹಣೆಗೆ ಟೊಮ್ಯಾಟೊ ಗಿಡದ ಪ್ರತಿ 16 ಸಾಲುಗಳಿಗೆ 1 ಸಾಲಿನಂತೆ 50 ದಿನಗಳಾಗಿರುವ ಎತ್ತರವಾಗಿ ಬೆಳೆಯುವ ಗೋಲ್ಡನ್ ಏಜ್ ಜಾತಿಯ ಚೆಂಡು ಹೂವಿನ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ. ನಾಟಿ ಮಾಡಿ 28, 35 ಮತ್ತು 42 ದಿನಗಳಾಗಿರುವಾಗ NPV ಜೈವಿಕ ಕೀಟನಾಶಕವನ್ನು ಸಿಂಪಡಿಸಬೇಕು. ಇವಲ್ಲದೆ ಕಾಯಿ ಕೊರಕವಿರುವ ಗಿಡಗಳನ್ನು ಹುಡುಕಿ ಹುಳದೊಂದಿಗೆ ನಾಶವನ್ನು ಮಾಡಬೇಕಾಗ್ತದೆ. ರಂಗೋಲಿ ಕೀಟದ ಹತೋಟಿಗೆ ನಾಟಿ ಮಾಡುವಾಗ ಅಥವಾ ಬೀಜ ಹುಟ್ಟಿದ ಮೇಲೆ ಮಣ್ಣಿಗೆ ಬೇವಿನ ಹಿಂಡಿಯನ್ನ 1 ಎಕರೆಗೆ 100 KGಯಷ್ಟು ಹಾಕಬೇಕು. ಬೀಜ ಹುಟ್ಟಿ ಅಥವಾ ನಾಶಿ ಮಾಡಿ 10-15 ದಿನ ಆಗಿರುವಾಗ ಕೀಟವಿರುವ ಎಲೆಯನ್ನು ಕಿತ್ತು ನಾಶಪಡಿಸಬೇಕು. ಬೇವಿನ ಕಷಾಯ ಅಥವಾ ಬೇವಿನ ಸೊಪ್ಪು ಅಥವಾ ಬೇವಿನ ಮೂಲದ ಕೀಟನಾಶಕವನ್ನು ಸಿಂಪಡಿಸಬೇಕು. ಹಾವಳಿ ವಿಪರೀತವಾದರೆ ಬೇವಿನ ಸೋಪಿನೊಂದಿಗೆ NPV ಮಿಶ್ರ ಮಾಡಿ ಸಿಂಪಡಣೆಯನ್ನ ಮಾಡಬೇಕು. ದೊಣ್ಣೆ ಮೆಣಸಿನಕಾಯಿಗೆ ಬರುವ ಎಲೆ ಮತ್ತು ಕಾಯಿ ಕೊರಕ ಹುಳವನ್ನ ನಾವು ಸಾಮಾನ್ಯವಾಗಿ ಹೊಗೆ ಸೊಪ್ಪಿನ ಹುಳ ಎಂದು ಕರೆಯುತ್ತೇವೆ. ಇದರ ಹತೋಟಿಗೆ ಗುಂಪಾಗಿರುವ ಸಣ್ಣ ಹುಳುಗಳನ್ನು ಹುಡುಕಿ ನಾಶ ಮಾಡಬೇಕು. ಹಸಿರು ಹುಳ ಮತ್ತು ಅದರ ಚಿಟ್ಟೆಗಳ ಹತೋಟಿಗೆ ಕೋಸಿನ ಪ್ರತಿ 25 ಸಾಲಿಗೆ 1 ಸಾಲು ಸಾಸಿವೆಯನ್ನ ಹಾಕಬೇಕು. ನಾಟಿ ಮಾಡಿ 10 ದಿನವಿರುವಾಗ ಜೈವಿಕ ಕೀಟನಾಶಕ BT 1 gram BT 1 liter ನೀರಿನಲ್ಲಿ ಅಥವಾ ಹೊಂಗೆ ಅಥವಾ ಬೇವಿನ ಸೋಪಿನೊಂದಿಗೆ 75 gram 1 liter ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ನಾಟಿ ಮಾಡಿ 20-25 ದಿನ ಆಗಿರುವಾಗ 4% ಬೇವಿನ ಬೀಜದ ಕಷಾಯ ಅಥವಾ ಹೊಂಗೆ ಅಥವಾ ಬೇವಿನ ಸೋಪ್ 75 gram 1 liter ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. 10-15 ದಿನ ಅಂತರದಲ್ಲಿ 2-3 ಸಲ ಪುನಃ ಇವನ್ನೇ ಸಿಂಪಡಿಸಬೇಕಾಗ್ತದೆ. ಇನ್ನು ತರಕಾರಿ ಬೆಳೆಗಳಲ್ಲಿ ಪೀಡೆಗಳ ನಿರ್ವಹಣೆಗೆ ಮುಖ್ಯವಾಗಿ ನಮಗೆ ಕಂಡುಬರುವ ತರಕಾರಿ ಎಂದರೆ ಟೊಮ್ಯಾಟೊ. ಈ ಟೊಮ್ಯಾಟೊವನ್ನು ಪ್ರತಿನಿತ್ಯ ಅಡುಗೆಯಲ್ಲಿ ಉಪಯೋಗಿಸುವ ಒಂದು ಮುಖ್ಯವಾದ ತರಕಾರಿ ಬೆಳೆ ಇದಾಗಿದೆ. ಇದರಲ್ಲಿ ಹಣ್ಣು ಕೊರಕಗಳು, ಎಲೆ ತಿನ್ನುವ ಸ್ಪೊಡೋಪ್ಟರ, ಎಲೆ ಸುರಂಗ ಕೀಟ, ಜಿಗಿಹುಳು ಮತ್ತು ಬಿಳಿ ನೊಣ ಈ ಬೆಳೆಯನ್ನ ಹಾನಿ ಮಾಡುತ್ತವೆ. ಹಣ್ಣು ಕೊರಕ ಪೀಡೆ ಅಂದರೆ ಹೆಲಿಕೋವರ್ಪ 25 ದಿವಸದ ಟೊಮ್ಯಾಟೊ ಸಸಿಗಳ 15 ಸಾಲುಗಳ ನಂತರ 1 ಸಾಲು ಚೆಂಡು ಹೂವು ಬಲೆ ಬೆಳೆಯಾಗಿ ಬೆಳೆಯುವುದರಿಂದ

ತಾಯಿ ಕೊರಕದ ಪತಂಗವು ಚೆಂಡು ಹೂವು ಗಿಡಕ್ಕೆ ಆಕರ್ಷಿತವಾಗಿ ಮೊಟ್ಟೆಗಳನ್ನು ಇಡುತ್ತದೆ. ಚೆಂಡು ಹೂವನ್ನು 2-3 ದಿನಗಳಿಗೊಮ್ಮೆ ಕಟಾವು ಮಾಡಿ ಕಡಿಮೆ ಖರ್ಚಿನಲ್ಲಿ ಕೀಟದ ಸಮರ್ಪಕ ಹತೋಟಿಯನ್ನ ಮಾಡಬಹುದು. ಅಲ್ಲದೆ ನೊಮೂರಿಯಾ ರಿಲೈ ಕೀಟನಾಶಕ ಶಿಲೀಂಧ್ರವನ್ನು 2 ಗ್ರಾಂ 1 ಲೀಟರ್ ನೀರಿಗೆ ಸೇರಿಸಿ ಸಾಯಂಕಾಲ ಸಮಯದಲ್ಲಿ ಸಿಂಪಡಣೆ ಮಾಡಬೇಕು. ಲಿಂಗಾಕರ್ಷಕ ಬಲೆಗಳಿಂದ ಕೀಟಗಳ ಚಟುವಟಿಕೆಯನ್ನ ಗುರುತಿಸಬಹುದು. ಅದನ್ನು 2 ಎಕರೆಗೆ ಬಳಸಬೇಕು. 10% ಬಾಧೆ ಕಂಡುಬಂದಲ್ಲಿ ಹೆಲಿಕೋರ್ಪ ನಂಜಾಣು 25 LE ಪ್ರತಿ ಹೆಕ್ಟರ್ಗೆ 0.1% ಬೋರಿಕ್ ಆಮ್ಲ ಹಾಗೂ 1% ಬೆಲ್ಲದ ದ್ರಾವಣವನ್ನು ನೀರಿನ ಜೊತೆಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಅಥವಾ 5% ಬೇವಿನ ಬೀಜದ ಕಷಾಯ ತಯಾರಿಸಿ ಸಿಂಪಡಣೆ ಮಾಡಬೇಕು. ಎಲೆ ತಿನ್ನುವ ಸ್ಪೋಡಾಪ್ಟರ ಕೀಡೆಗೆ ಔಡಲವನ್ನ ಬಲೆ ಬೆಳೆಯಾಗಿ ಹೊಲದಲ್ಲಿ ಅಲ್ಲಲ್ಲಿ ಬೆಳೆಯುವುದರಿಂದ ಕೀಡೆಯು ಗುಂಪಾಗಿಟ್ಟಿರುವ ಮೊಟ್ಟೆಗಳನ್ನು ಅಥವಾ ಮರಿಹುಳುಗಳನ್ನು ಆರಿಸಿ ನಾಶಪಡಿಸಬಹುದು. ಲಿಂಗಾಕರ್ಷಕ ಬಲೆಗಳನ್ನು ಉಪಯೋಗಿಸಿ ಕೀಟದ ಚಟುವಟಿಕೆಯನ್ನು ಕಂಡುಕೊಳ್ಳಬೇಕು. ಅಂದರೆ 2 ಎಕರೆಗೆ ಅದನ್ನ ನಾವು ಉಪಯೋಗಿಸಬೇಕು. ಸ್ಪೋಡಾಪ್ಟರ NPV ನಂಜಾಣುವನ್ನು 2 ಹೆಕ್ಟರ್ಗೆ 250 LE ಹಾಗೂ 0.1% ಬೋರಿಕ್ ಆಮ್ಲ ಅಥವಾ ಜೊತೆಗೆ 1% ಬೆಲ್ಲದ ದ್ರಾವಣವನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಇನ್ನು ಎಲೆ ಸುರಂಗ ಕೀಟಕ್ಕೆ ಹಳದಿ ಬಣ್ಣದ ಹಾಳೆ ಅಥವಾ ತಗಡಿಗೆ ಔಡಲ ಎಣ್ಣೆಯನ್ನು ಹಚ್ಚಿ ಗಾಳಿಯ ವಿರುದ್ಧ ದಿಕ್ಕಿಗೆ ಇಡುವುದರಿಂದ ಪ್ರೌಢ ಕೀಟವನ್ನು ಆಕರ್ಷಿಸಿ ಬಾಧೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಬೇವಿನ ಬೀಜದ ಕಷಾಯ ಸಸ್ಯ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಇನ್ನು ಬದನೆಯಲ್ಲಿ ಬರುವ ವಿವಿಧ ಕೀಟ ಪೀಡೆಗಳಲ್ಲಿ ಮುಖ್ಯವಾಗಿ ಬದನೆ ಕುಡಿ, ಕಾಯಿ ಕೊರಕ, ಬದನೆ ಕಾಂಡ ಕೊರಕ, ಮೂತಿದುಂಬಿ, ಸಸ್ಯಹೇನು, ಜರತಾರಿ ತಿಗಣಿ, ಜಿಗಿಹುಳು, ಬೂಸ್ಟ ತಿಗಣಿ, ಕೆಂಪು ಜೇಡರ ನುಸಿ ಪೀಡೆಗಳು ಪ್ರಮುಖವಾಗಿರುತ್ತವೆ. ಇನ್ನು ಇವುಗಳನ್ನು ಸಮಗ್ರ ನಿರ್ವಹಣೆ ಕ್ರಮಗಳನ್ನು ನಾವು ನೋಡಿದಾಗ ರಸ ಹೀರುವ ಪೀಡೆಗಳ ನಿರ್ವಹಣೆಗೆ ಅಸರೆಯ ಸಸ್ಯಗಳನ್ನು ಕಿತ್ತು ಹಾಕಬೇಕು. ಕುಡಿ ಮತ್ತು ಕಾಯಿ ಕೊರಕದ ಕೀಡೆಯನ್ನು ಹತೋಟಿಯಲ್ಲಿಡಲು ಕೀಟಬಾಧೆಗೊಳಗಾದ ಬದನೆ ಕುಡಿಗಳನ್ನು ಚಿವುಟಿ ನಾಶ ಮಾಡಬೇಕು. ಇದರಿಂದ ಕೀಟದ ವೃದ್ಧಿಯಾಗುವಿಕೆಯನ್ನ ಕಡಿಮೆ ಮಾಡಬಹುದು. ಬೇವಿನ ಹಿಂಡಿಯನ್ನು 100 kgs ಹಾಕುವುದರಿಂದ ಕೀಟದ ಬಾಧೆ ಕಡಿಮೆಯಾಗುವುದಲ್ಲದೆ ಬೆಳೆಗೆ ಇನ್ನಿತರ ಅನುಕೂಲತೆಗಳು ಆಗುತ್ತವೆ. ಬೆಳೆ 1 ತಿಂಗಳಿದ್ದಾಗ ಕೀಟದ ಮೊಟ್ಟೆಗಳ ಇರುವಿಕೆಯನ್ನು ದೃಢಪಡಿಸಿಕೊಂಡು 1.5 ಲಕ್ಷ ಟ್ರೈಕೋಗ್ರಾಮ ಕಿಲೋನಿಸ್ ಪರತಂತ್ರ ಜೀವಿಯನ್ನು 5-6 ಸಾರಿ ಬಿಡಬೇಕು. ಬೇವಿನ ಬೀಜದ ಕಷಾಯ 5% ಕೀಟದ ಬಾಧೆ ಕಂಡುಬಂದಾಗ ಸಿಂಪಡಿಸಬೇಕು. ಇನ್ನೊಂದು ತರಕಾರಿ ಎಂದರೆ ಬೆಂಡೆ. ಬೆಂಡೆಯಲ್ಲಿ 72 ಕೀಟ ಪೀಡೆಗಳು ಈ ಬೆಳೆಯನ್ನ ಆಕ್ರಮಿಸುವುದಾದರೂ 8-10 ಪೀಡೆಗಳು ಹೆಚ್ಚು ಹಾನಿಯನ್ನ ಮಾಡುತ್ತವೆ. ರಸ ಇರುವ ಕೀಟಗಳು 54% ಬೆಳೆಯನ್ನು ಹಾನಿ ಮಾಡುತ್ತವೆ. ಜಿಗಿಹುಳು, ಸಸ್ಯಹೇನು, ಬಿಳಿನೊಣ, ಕೆಂಪು ನುಸಿ, ಚುಕ್ಕೆ ಕಾಯಿ ಕೊರಕ, ಕಡಲೆಕಾಯಿ ಕೊರಕ, ಕುಡಿ ಕಾಂಡ ಕೊರೆಯುವ ಮೂತಿದುಂಬಿ ಮತ್ತು ಮೂತಿದುಂಬಿ ಇವುಗಳು ಮುಖ್ಯ ಪೀಡೆಗಳಾಗಿವೆ. ಅವುಗಳಲ್ಲಿ ಕಾಯಿ ಕೊರಕದ ಮೂತಿದುಂಬಿಗಳು ಹೆಚ್ಚಿನ ಹಾನಿಯನ್ನ ಮಾಡುತ್ತವೆ. ಈ ತರಕಾರಿಗಳಲ್ಲಿ ಸಮಗ್ರ ನಿರ್ವಹಣೆಯನ್ನು ನಾವು ನೋಡುವುದಾದರೆ ಬೆಂಡೆಕಾಯಿ ಕೊರಕಕ್ಕೆ ತುತ್ತಾದ ಕುಡಿಗಳನ್ನು ಕಿತ್ತು ನಾಶಪಡಿಸಬೇಕು. ಲಿಂಗಾಕರ್ಷಕ ಬಲೆಗಳನ್ನು 1 ಹೆಕ್ಟೇರ್ಗೆ 5 ಬಳಸಿ ಕೀಟ ವೀಕ್ಷಣೆಯನ್ನ ಮಾಡಿ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು 1 ಹೆಕ್ಟೇರ್ಗೆ 1 ಲಕ್ಷದಂತೆ 3 ಸಲ ಬಿಡುಗಡೆ ಮಾಡಬೇಕು. ರಸ ಹೀರುವ ಕೀಟಗಳಿಗೆ ಬಿತ್ತನೆಯಾದ 2 ವಾರದ ನಂತರ ಬೇವಿನ ಬೀಜದ ಕಷಾಯವನ್ನು 5% ಕೀಟದ ಬಾಧೆ ಕಂಡಾಗ ಬೆಳೆಗಳಿಗೆ ಸಿಂಪಡಿಸಬೇಕು. ಅಲ್ಲದೆ ವರ್ಟಿಸಿಲಿಯಂ ಲೆಕ್ಯಾನಿ 2 ಗ್ರಾಂ/ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಸಿಂಪಡಣೆ ಮಾಡಬೇಕು. ಬೆಂಡೆಕಾಯಿ ಕೊರಕ ಮತ್ತು ಕೆಂಪು ನುಸಿಯ ನಿರ್ವಹಣೆಗೆ ಬಿತ್ತನೆಯಾದ 5 ವಾರದ ನಂತರ ಬೇವಿನ ಬೀಜದ ಕಷಾಯ 5% ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಲ್ಲದೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನು ಕೆಂಪು ನುಸಿ ಹತೋಟಿಗಾಗಿ ಬಳಸಬಹುದು. ಇನ್ನು ಈರುಳ್ಳಿಯಲ್ಲಿ ನೋಡುವುದಾದರೆ ಈರುಳ್ಳಿ ದಿನನಿತ್ಯದ ಅಡುಗೆಯಲ್ಲಿ ಬಳಸುವ ಒಂದು ಮುಖ್ಯ ತರಕಾರಿ ಬೆಳೆಯಾಗಿದೆ. ಈ ಬೆಳೆಯನ್ನು ಥ್ರಿಪ್ಸ್, ನುಸಿ, ಗಡ್ಡೆ ಕೊರಕ, ನೊಣ ಪ್ರಮುಖ

ಆಗಿ ಬಾಧಿಸುವ ಕೀಟಗಳಾಗಿವೆ. ಇನ್ನು ಥ್ರಿಪ್ಸ್ ನುಷಿಯನ್ನ ನಾವು ನೋಡಿದಾಗ ಬಿತ್ತನೆಯನ್ನು ದಟ್ಟ ಮಾಡದೆ ಅಗಲವಾಗಿ ಬಿತ್ತನೆ ಅಥವಾ ನಾಟಿ ಮಾಡಿದರೆ ಕೀಟದ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಹೊಲದ ಸುತ್ತಲೂ ನವಣೆ, ಜೋಳ, ಗೋವಿನ ಜೋಳಗಳನ್ನು ತಡೆಬೆಳೆಯಾಗಿ ಬಿತ್ತನೆ ಮಾಡಬೇಕು. ನುಸಿ ಹತೋಟಿಗೆ ನಾಟಿ ಮಾಡಿ 30 ದಿನಗಳಾಗಿರುವಾಗ ಬೇವಿನ ಹಿಂಡಿಯನ್ನ 1 ಎಕರೆಗೆ 100 ಕೆಜಿಯಷ್ಟು, ಬೇವಿನ ಬೀಜದ ಕಷಾಯವನ್ನ 5%, ಬೇವಿನ ಸೋಪು ಹೊಂಗೆ ಸೋಪನ್ನ 1% ಸಿಂಪಡಿಸಿ ಅಥವಾ ವರ್ಟಿಸಿಲಿಯಂ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಸಿಂಪಡಿಸಬೇಕು. ಇನ್ನು ಗಡ್ಡೆ ಕೊರಕ ನೊಣಕ್ಕೆ ಬೇವಿನ ಬೀಜದ ಪುಡಿಯನ್ನ ಬಿತ್ತನೆಯ ಪೂರ್ವದಲ್ಲಿ 250 ಕೆಜಿ ಪ್ರತಿ ಹೆಕ್ಟೇರ್ಗೆ ಮಣ್ಣಿನಲ್ಲಿ ಸೇರಿಸಬೇಕು. ಇನ್ನೊಂದು ಮುಖ್ಯ ತರಕಾರಿ ಅಂದರೆ ಆಲೂಗಡ್ಡೆ. ಆಲೂಗಡ್ಡೆಗೆ ಬರುವ ವಿವಿಧ ಕೀಟ ಪೀಡೆಗಳಲ್ಲಿ ಮುಖ್ಯವಾಗಿ ಕತ್ತರಿಸುವ ಹುಳು, ಕಾಂಡ ಕೊರಕ, ಗುಲಗಂಜಿ ಹುಳು, ಗಡ್ಡೆ ಕೊರೆಯುವ ಹುಳು, ಮೂತಿ ಹುಳು, ಹಿಲಿಯೋತಿಸ್ ಮತ್ತು ಕೊಂಡ್ಲಿ ಹುಳುಗಳು, ಸಸ್ಯಹೇನು, ಹಸಿರು ಜಿಗಿ ಹುಳು, ಥ್ರಿಪ್ಸ್, ಗೊಣ್ಣೆ ಹುಳು, ತಂತಿ ಹುಳು ಮತ್ತು ನುಷಿ ಪೀಡೆಗಳು ಪ್ರಮುಖವಾಗಿವೆ. ಇನ್ನು ಆಲೂಗಡ್ಡೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನಾವು ನೋಡುವುದಾದರೆ, ಹೊಲದಲ್ಲಿ ಕಸವನ್ನು ಗುಂಪಿ ಹಾಕುವುದರಿಂದ ಕತ್ತರಿಸುವ ಮರಿಹುಳು ಆಶ್ರಯ ಪಡೆಯುವವು, ಅವುಗಳನ್ನು ಆರಿಸಿ ನಾಶ ಮಾಡಬೇಕು. ಕುಡಿ ಕೊರಕಕ್ಕೆ ತುತ್ತಾದ ಕುಡಿಗಳನ್ನು ಚಿವುಟಿ ನಾಶ ಮಾಡಬೇಕು. ಕತ್ತರಿಸುವ ಹುಳುಗಳನ್ನು ಬೆಳಗಿನ ಅಥವಾ ಸಾಯಂಕಾಲದ ಸಮಯದಲ್ಲಿ ಕೈಯಿಂದ ಆರಿಸಿ ನಾಶ ಮಾಡಬೇಕು. ಬೇಸಿಗೆ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿರುವ ಕೋಶ ಮತ್ತು ಮರಿಹುಳು ಬಿಸಿಲಿನ ತಾಪಕ್ಕೆ ಒಡ್ಡಿ ನಾಶ ಹೊಂದುತ್ತವೆ ಅಥವಾ ಪಕ್ಷಿಗಳು ಆರಿಸಿ ತಿನ್ನುತ್ತವೆ. ಲಿಂಗಾಕರ್ಷಕ ಬಲೆಯನ್ನು ಪ್ರತಿ ಹೆಕ್ಟರ್ಗೆ 10 ಉಪಯೋಗಿಸಿ ಕುಡಿ ಕೊರಕದ ಬಾಧೆಯನ್ನ ಕಡಿಮೆ ಮಾಡಬಹುದು. ಎಲೆ ತಿನ್ನುವ ಸ್ಪೋಡಾಪ್ಟರ ಚಿಟ್ಟೆಗಳನ್ನು 1 ಹೆಕ್ಟರ್ಗೆ 5 ಲಿಂಗಾಕರ್ಷಕ ಬಲೆಗಳನ್ನ ಬಳಸಿ ವೀಕ್ಷಣೆ ಮಾಡಬೇಕು. ಅರೆಮಲೆನಾಡು ಪ್ರದೇಶಗಳಲ್ಲಿ ಆಲೂಗಡ್ಡೆ ಬೆಳೆಗೆ ಬರುವ ಎಲೆ ತಿನ್ನುವ ಕೀಟಗಳ ಹತೋಟಿಗಾಗಿ ಕೀಟನಾಶಕ ಶಿಲೀಂಧ್ರ ನಿಮೋರಿಯಾ ರಿಲೈ 2 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಾಯಂಕಾಲ ಸಿಂಪಡಿಸಬೇಕು. ಕುಡಿ ಕೊರಕದ ಹತೋಟಿಗಾಗಿ ಟ್ರೈಕೋಗ್ರಾಮ ಕಿಲೋನಿಸ್ ತತ್ತಿ ಪರತಂತ್ರ ಜೀವಿಯನ್ನು ಪ್ರತಿ ಹೆಕ್ಟರ್ಗೆ 50,000 3-4 ಒಂದು ವಾರದ ಅಂತರದಲ್ಲಿ ಬಿಡುವುದು ಸೂಕ್ತ. ಹೊಲದಲ್ಲಿ ಗಡ್ಡೆ ಕೊರಕಕ್ಕೆ ತುತ್ತಾದ ಗಡ್ಡೆಗಳನ್ನು ಆರಿಸಿ ನಾಶ ಮಾಡಬೇಕು. ಕಿತ್ತ ಗಡ್ಡೆಗಳನ್ನು ಹೊಲದಲ್ಲಿ ರಾತ್ರಿ ಹೊತ್ತು ಬಿಡಬಾರದು. ಬಿತ್ತನೆ ಮಾಡಿದ 60 ನಂತರ ಗಿಡಕ್ಕೆ ಮಣ್ಣನ್ನು ಏರಿಸುವುದರಿಂದ ಭೂಮಿಯಿಂದ ಹೊರಗೆ ಒಡ್ಡಿದ ಗಡ್ಡೆಗಳನ್ನು ಮುಚ್ಚಿ ಆಲೂಗಡ್ಡೆ ಕೊರಕದ ಚಿಟ್ಟೆಯು ಗಡ್ಡೆಯ ಮೇಲೆ ಮೊಟ್ಟೆ ಇಡುವುದನ್ನ ತಪ್ಪಿಸಬಹುದು. ಔಡಲವನ್ನು ಹೊಲದ ಸುತ್ತಲೂ ಬೆಳೆಯುವುದರಿಂದ ಸ್ಪೋಡಾಪ್ಟರ ಚಿಟ್ಟೆಯು ಆಕರ್ಷಿಸಿ ಔಡಲದ ಎಲೆಯ ಮೇಲೆ ಮೊಟ್ಟೆಗಳನ್ನಿಡುತ್ತವೆ. ಮೊಟ್ಟೆಗಳ ಗುಂಪನ್ನಾಗಲಿ ಅಥವಾ ಅದರ ಸಣ್ಣ ಮರಿ ಹುಳುಗಳನ್ನು ಕೈಯಿಂದ ತೆಗೆದು ನಾಶ ಮಾಡಬೇಕು. ಗಡ್ಡೆ ಕೊರಕ ಮತ್ತು ಎಲೆ ತಿನ್ನುವ ಮತ್ತು ಇತರೆ ಕೀಡಿಗಳಿಗೆ ಬಿಟಿಯನ್ನು 1 ಗ್ರಾಂನಂತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ರಸ ಹೀರುವ ಕೀಟ ಮತ್ತು ಎಲೆ ತಿನ್ನುವ ಕೀಟಗಳಿಗೆ ಬೇವಿನ ಬೀಜದ ಕಷಾಯವನ್ನು 5% ಸಿಂಪಡಿಸಬೇಕು ಅಥವಾ ವರ್ಟಿಸಿಲಿಯಂ ಕೀಟನಾಶಕ ಶಿಲೀಂಧ್ರವನ್ನ ಬಳಸಬೇಕು. ಇನ್ನು ಇತರ ತರಕಾರಿಗಳಾದ ಹೀರೆ, ಸೌತೆ, ತರಕಾರಿ ಬೆಳೆಗಳಿಗೆ ಬರುವ ಕೀಟಪೀಡೆಗಳ ನಿರ್ವಹಣೆ, ಅದರಲ್ಲಿ ಹೀರೆ, ಸೌತೆ ಮುಂತಾದ ತರಕಾರಿ ಬೆಳೆಗಳಿಗೆ ಬರುವ ವಿವಿಧ ಕೀಟಪೀಡೆಗಳಲ್ಲಿ ಮುಖ್ಯವಾಗಿ ಹಣ್ಣಿನ ನೊಣ, ಕುಂಬಳದುಂಬಿ ಮತ್ತು ಎಲೆ ಸುರಂಗದ ಕೀಟಪೀಡೆಗಳು ಪ್ರಮುಖವಾಗಿವೆ. ಇವುಗಳ ನಿರ್ವಹಣಾ ಕ್ರಮಗಳನ್ನ ನೋಡುವುದಾದರೆ, ಹಣ್ಣಿನ ನೊಣದ ಬಾಧೆಯು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚು, ಒಣಹವೆ ವಾತಾವರಣದಲ್ಲಿ ಕಡಿಮೆ ಬಾಧೆ ಇರುವುದರಿಂದ ಅಂತಕಾಲದಲ್ಲಿ ಈ ಬೆಳೆಯನ್ನ ಬೆಳೆಯಬೇಕು. ಹಣ್ಣಿನ ನೊಣಕ್ಕೆ ಬಾಧೆಗೊಳಗಾದ ಕಾಯಿಗಳನ್ನು ಕಿತ್ತು ನಾಶ ಮಾಡಬೇಕು. ಬೇಸಿಗೆ ಉಳುಮೆ ಮಾಡುವುದರಿಂದ ಹಣ್ಣಿನ ನೊಣದ ಕೋಶ ಮತ್ತು ಸುಪ್ತಾವಸ್ಥೆಯಲ್ಲಿರುವ ಕುಂಬಳ ದುಂಬಿಗಳನ್ನ ನಾಶಪಡಿಸಬಹುದು. ಹಣ್ಣು ನೊಣಕ್ಕೆ ಆಕರ್ಷಕಗಳಾದ ಸಿಟ್ರೋನೆಲ್ಲಾ ಎಣ್ಣೆ, ನೀಲಗಿರಿ ಎಣ್ಣೆ, ವಿನೆಗರ್ ಮತ್ತು ಲ್ಯಾಕ್ಟಿಕ್ ಆಮ್ಲವನ್ನು ಬಳಸಿ ಬಲೆಗೆ ಬೀಳಿಸಿ ನಾಶಪಡಿಸಬೇಕು. ಅಲ್ಲದೆ ಫ್ರೂಟ್ ಫ್ಲೈ ಟ್ರ್ಯಾಪ್ಗಳನ್ನು ಪ್ರತಿ ಹೆಕ್ಟರ್ಗೆ 10 ಬಳಸಬೇಕು. ಬೇವಿನ ಬೀಜದ ಕಷಾಯ 5% ಸಿಂಪಡಿಸುವುದರಿಂದ ಕೀಟದ ಬಾಧೆಯನ್ನು ನಿಯಂತ್ರಿಸಬಹುದು.
ಹಣ್ಣಿನ ನೊಣದ ಹತೋಟಿಗಾಗಿ ತುಳಸಿ ಎಲೆ ಜೊತೆಗೆ ಬೆಲ್ಲದ ದ್ರಾವಣವನ್ನು ಉಪಯೋಗಿಸಿ ಹತೋಟಿ ಮಾಡಬಹುದು. ಇನ್ನು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ಗಳಲ್ಲಿ ನಿರ್ವಹಣಾ ಕ್ರಮಗಳನ್ನು ನೋಡಿದರೆ, ಬೇಸಿಗೆ ಉಳುಮೆ ಮಾಡುವುದರಿಂದ ಭೂಮಿಯೊಳಗಿನ ಕೀಟಪೀಡೆಗಳ ಕೋಶಗಳನ್ನು ನಾಶ ಮಾಡಬಹುದು. ಕ್ಯಾಬೇಜ್ನ ವಜ್ರಾಕೃತಿಯ ಬೆನ್ನಿನ ಪತಂಗವನ್ನು ಗುರುತಿಸಿ ಆಕರ್ಷಕ ಬೆಳೆಯಾದ ಸಾಸಿವೆಯನ್ನು ಒಂದು ಸಾಲು ಮತ್ತು ಕ್ಯಾಬೇಜ್ 15 ಸಾಲು ಬೆಳೆಯಬೇಕು. ಸಾಸಿವೆಯನ್ನು 10 ದಿವಸ ಕ್ಯಾಬೇಜ್ ನಾಟಿ ಮಾಡುವ ಪೂರ್ವದಲ್ಲೇ ಬಿತ್ತಬೇಕು. ಕ್ಯಾಬೇಜ್ನ ಡಿಬಿಎಂ ಹಾಗೂ ಸ್ಪೋಡಾಪ್ಟರ್ಗಳಿಗೆ ಲಿಂಗಾಕರ್ಷಕ ಬಲೆಗಳನ್ನು ಬಳಸಿ ಕೀಟ ವೀಕ್ಷಣೆಯನ್ನ ಮಾಡಬೇಕು. ಕ್ಯಾಬೇಜ್ ಡಿಬಿಎಂನ ನೈಸರ್ಗಿಕ ಶತ್ರುವಾದ ಕೊಟೇಶಿಯಾ ಪ್ಲುಟೆಲ್ಲಿಯಾ 20,000 ಕೋಶಗಳನ್ನು ಪ್ರತಿ ಹೆಕ್ಟರ್ಗೆ ನಾಟಿ ಮಾಡಿದ 20 ದಿವಸಗಳ ನಂತರ ಬಿಡುಗಡೆ ಮಾಡಬೇಕು. ಬಿಟಿಕೆಯನ್ನ 2 ಗ್ರಾಂ ಅಥವಾ ಬೇವಿನ ಬೀಜದ ಕಷಾಯ ಶೇಕಡ 5 ಸಿಂಪಡಿಸಬೇಕು. ಹಳದಿ ಬಣ್ಣದ ಅಂಟು ಬಲೆಯನ್ನ ಎಕರೆಗೆ 10 ಬಳಸಿ ಸಸ್ಯಹೇನು ಮತ್ತು ಬಿಳಿ ನೊಣಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಬೇವಿನ ಬೀಜದ ಕಷಾಯ 5% ಹಾಗೂ ಮೈಕೋರೇಜಿಯಂ 2 ಗ್ರಾಂ ಪ್ರತಿ ಲೀಟರ್ಗೆ ಅಥವಾ ಬೆವೇರಿಯಾ 2 ಗ್ರಾಂ ಕೀಟನಾಶಕ ಶಿಲೀಂಧ್ರಗಳನ್ನು ಬಳಸಿ ಡಿಬಿಎಂನ ಹತೋಟಿ ಮಾಡಬಹುದು. ಕ್ಯಾಬೇಜ್ ಮತ್ತು ಟೊಮ್ಯಾಟೋವನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಡಿಬಿಎಂ ಬಾಧೆ ಕಡಿಮೆ ಮಾಡಬಹುದು. ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಕೀಟ ನಿರ್ವಹಣೆಯನ್ನು ನೋಡುವುದಾದರೆ, ಭಾರತ ಅನೇಕ ಮಸಾಲೆ ಹಾಗೂ ಸಾಂಬಾರ್ ಬೆಳೆಗಳ ತವರು. ಇದು ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಮೆಣಸಿನಕಾಯಿ ಮೊದಲಿನಿಂದಲೂ ಒಂದು ಮಸಾಲೆ ಪದಾರ್ಥದ ಬೆಳೆಯಾಗಿ ಪ್ರಸಿದ್ಧಿಯಾಗಿದೆ. ಮಸಾಲೆ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಆಹಾರಕ್ಕೆ ರುಚಿ ಹಾಗೂ ಕಂಪು ಬರಿಸಲು ಉಪಯೋಗಿಸುವಂಥದ್ದು. ಭಾರತ ಅನೇಕ ಸಾಂಬಾರ್ ಪದಾರ್ಥಗಳನ್ನು ಆರ್ಥಿಕವಾಗಿ ಉತ್ಪಾದಿಸಿ ಸ್ಥಾನೀಯ ಬೇಡಿಕೆಯನ್ನು ಪೂರೈಸುವುದಷ್ಟೇ ಅಲ್ಲದೆ ಅನೇಕ ದೇಶಗಳಿಗೆ ರಫ್ತು ಮಾಡುವ ಒಂದು ಅತಿದೊಡ್ಡ ರಾಷ್ಟ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮೆಣಸಿನಕಾಯಿಯ ಬೇಡಿಕೆ ಹೆಚ್ಚಾಗಿದ್ದು ಉತ್ಕೃಷ್ಟ ಮಟ್ಟದ ಮೆಣಸಿನಕಾಯಿ ಉತ್ಪಾದನೆಯಿಂದ ಸಾಕಷ್ಟು ವಿದೇಶಿ ವಿನಿಮಯವನ್ನು ಗಳಿಸಬಹುದಾಗಿದೆ. ಮೆಣಸಿನಕಾಯಿ ಬೆಳೆಯಲ್ಲಿ ಸುಮಾರು 51 ವಿವಿಧ ಜಾತಿಯ ಕೀಟಗಳು ಮತ್ತು 2 ಜಾತಿಯ ಜೇಡರ ನುಶಿಗಳು ಬೆಳೆಯನ್ನು ವಿವಿಧ ಹಂತಗಳಲ್ಲಿ ಬಾಧಿಸುತ್ತವೆ. ಇವುಗಳಲ್ಲದೆ ಕೆಲವು ಜಾತಿಯ ಬಸವನಹುಳು ಹಾಗೂ ಸಹಸ್ರಪದಿಗಳು ಸಹ ಆಗಾಗ್ಗೆ ಬೆಳೆಗೆ ಹಾನಿಯನ್ನುಂಟು ಮಾಡುತ್ತವೆ. ಒಟ್ಟು 27 ಕುಟುಂಬಕ್ಕೆ ಸೇರಿದ ಈ ಎಲ್ಲಾ ಕೀಟಗಳು ಸಸಿಮಡಿಯಲ್ಲಿ ಹಾಗೂ ನಾಟಿ ಮಾಡಿದ ನಂತರ ಮುಖ್ಯ ಬೆಳೆಯಲ್ಲಿ ಕಾಣಿಸಿಕೊಂಡು ಮೆಣಸಿನಕಾಯಿ ಇಳುವರಿಯನ್ನು ಗಣನೀಯವಾಗಿ ಕುಂಠಿತಗೊಳಿಸುತ್ತವೆ. ಇವುಗಳಲ್ಲಿ ಮುಖ್ಯವಾದ ಕೀಟಗಳೆಂದರೆ ಥ್ರಿಪ್ಸ್ ನುಶಿ, ಜೇಡರ ನುಶಿ, ಹೇನು ಹಾಗೂ ಕಾಯಿ ಕೊರೆಯುವ ಕೀಟಗಳು. ಇತರ ಕೀಟಗಳಾದ ಬಿಳಿ ನೊಣ, ಗೊಣ್ಣೆ ಹುಳು, ಗೆದ್ದಲು, ಕಾಂಡ ಕತ್ತರಿಸುವ ಹುಳು, ಸ್ಪೋರಾಪ್ಟರ ಮುಂತಾದವು ಕೆಲವು ಸಂದರ್ಭಗಳಲ್ಲಿ ಮಾತ್ರ ತೀವ್ರವಾದ ಹಾನಿಯನ್ನು ಮಾಡುತ್ತವೆ. ಇನ್ನು ಇವುಗಳ ಸಮಗ್ರ ಸಾವಯವ ಕೀಟ ನಿರ್ವಹಣೆಯ ಕ್ರಮಗಳನ್ನು ನೋಡುವುದಾದರೆ, ತಯಾರಿಸಿದ ಸಸಿಮಡಿಗಳಿಗೆ ಎರೆಗೊಬ್ಬರ ಹಾಗೂ ಬೇವಿನ ಹಿಂಡಿಯ ಪುಡಿಯನ್ನು ಮಿಶ್ರಣ ಮಾಡಿ ಮಡಿಗಳಲ್ಲಿ ಸೇರಿಸಬೇಕು. ಸಸಿಗಳಿಗೆ ಅವಶ್ಯವಿದ್ದಲ್ಲಿ ವರ್ಟಿಸಿಲಿಯಂ ಲೆಕ್ಯಾನಿ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಶಿಲೀಂಧ್ರದಿಂದ ಸಿಂಪಡಣೆ ಮಾಡಬೇಕು. ಮಾಗಿ ಉಳಿಮೆಯನ್ನು ತಪ್ಪದೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೀಟದ ಹಂತಗಳು ನಾಶವಾಗುತ್ತವೆ. ಹೊಲಕ್ಕೆ ತಿಪ್ಪೆಗೊಬ್ಬರವನ್ನು 4 ಟನ್ ಪ್ರತಿ ಎಕರೆಗೆ ಸೇರಿಸಬೇಕು ಹಾಗೂ ಹೊಲದಲ್ಲಿ ಕೀಟಗಳಿಗೆ ಆಸರೆಯಾಗಬಲ್ಲ ಸಸಿಗಳನ್ನು ಹಾಗೂ ಇತರ ಸಸಿಗಳನ್ನು ನಾಶಪಡಿಸಬೇಕು. ಆರೋಗ್ಯಕರ ಸಸಿಗಳನ್ನು ಮಾತ್ರ ಹೊಲದಲ್ಲಿ ನಾಟಿ ಮಾಡಬೇಕು. ಹೆಕ್ಟರ್ಗೆ 2.5 ಟನ್ ಎರೆಹುಳು ಗೊಬ್ಬರ ಮತ್ತು 2.5 ಕ್ವಿಂಟಾಲ್ ಬೇವಿನ ಹಿಂಡಿಯನ್ನು ಸಸಿ ನಾಟಿ ಮಾಡುವ ಮುನ್ನ ಸೇರಿಸಬೇಕು. ಎರೆಹುಳ ಜಲ 1:3-1:5 ಎರೆಹುಳ ಜಲ ಮತ್ತು ನೀರು ಪ್ರಮಾಣದಲ್ಲಿ ತಯಾರಿಸಿದ ದ್ರಾವಣದಲ್ಲಿ 1 ನಿಮಿಷಗಳವರೆಗೆ ಸಸಿಗಳನ್ನು ಅದ್ದಿ ನಾಟಿ ಮಾಡಬೇಕು. ಮೆಣಸಿನ ಗಿಡದ ಸಸಿಗಳನ್ನು ನಾಟಿ ಮಾಡುವಾಗ ಪ್ರತಿ 16 ಸಾಲಿಗೆ 1 ಸಾಲಿನಂತೆ ಆಫ್ರಿಕನ್ ಟಾಲ್ ಚೆಂಡು ಹೂವು ಸಸಿಗಳನ್ನು ಬಲೆ ಬೆಳೆಯಾಗಿ ಬೆಳೆಯಬೇಕು ಹಾಗೂ ಚೆಂಡು ಹೂವು ಬೆಳೆಯ ಹೂಗಳು ಬಂದಂತೆ ತೆಗೆಯಬೇಕು. ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ ಕಳೆನಾಶಕ ಜೊತೆಗೆ
ಥ್ರಿಪ್ಸ್ ನುಷಿಯ ಕೋಶಗಳು ಸಹ ನಾಶವಾಗುತ್ತವೆ. ಹೊಲದಲ್ಲಿ ಮೆಣಸಿನಕಾಯಿ ಬೆಳೆಯ ಸುತ್ತಲೂ ಗಡಿ ಬೆಳೆಯಾಗಿ ಮೆಕ್ಕೆಜೋಳ ಅಥವಾ ಜೋಳವನ್ನು 3-6 ಸಾಲು ಬೆಳೆಯುವುದರಿಂದ ಗಾಳಿ ಮುಖಾಂತರ ಪಸರಿಸುವ ಥ್ರಿಪ್ಸ್ ನುಷಿ, ಮೈಟ್ ನುಷಿ ಅಲ್ಲದೆ ಇತರೆ ಕೀಟಗಳನ್ನು ಮುಖ್ಯ ಬೆಳೆಗೆ ತಡೆಯಬಹುದು. ಹಾಗೂ ಗಡಿ ಬೆಳೆಯು ಪರತಂತ್ರ ಹಾಗೂ ಪರಭಕ್ಷಕ ಜೀವಿಗಳಿಗೆ ಆಶ್ರಯ ತಾಣಗಳಂತೆ ವರ್ತಿಸುತ್ತವೆ. ಮೋಹಕ ಬಲೆಯ ಬಳಕೆಯಿಂದ ಪ್ರತಿ ಎಕರೆಗೆ 2 ಬಲೆಯನ್ನ ಹಾಕುವುದರಿಂದ ಕಾಯಿಕೊರಕ ಕೀಟದ ಕಣ್ಗಾವಲು ಮತ್ತು ಸಮೀಕ್ಷೆ ಮಾಡುವುದರಿಂದ ಕೀಟದ ಚಟುವಟಿಕೆಯನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಹತೋಟಿ ಮಾಡಬಹುದಾಗಿದೆ. ಎಕರೆಗೆ 10 ಹಳದಿ ಬಣ್ಣದ ಅಂಟಿನ ಬಲೆಯನ್ನು ಬೆಳೆಯ ಎತ್ತರಕ್ಕೆ ಕಟ್ಟಬೇಕು. ರಸ ಹೀರುವ ಕೀಟಗಳನ್ನು ಹತೋಟಿಯಲ್ಲಿಡಲು ಸಿಂಪರಣೆ ಕ್ರಮವಾಗಿ ಬೆಳೆಯನ್ನು ನಾಟಿ ಮಾಡಿ 5 ಮತ್ತು 8 ವಾರಕ್ಕೆ 5 ml ಬೇವು ಮೂಲದ ಕೀಟನಾಶಕ ಹಾಗೂ ಎರೆಹುಳು ಜಲ ಸಿಂಪರಣೆ ಉಪಯೋಗಿಸುವುದು ಸೂಕ್ತ. ಹಾಗೂ ಲೆಕ್ಯಾನಿಸೀಲಿಯಂ ಲೆಕ್ಯಾನಿ, ಮೈಕೋರೈಜಿಯಂ ಅನಿಸೋಪ್ಲಿಯೇ ಶಿಲೀಂಧ್ರವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಬೆಳೆಗಳಿಗೆ ಸಿಂಪಡಿಸುವುದರಿಂದ ಹಲವು ರಸ ಇರುವ ಕೀಟಗಳ ಬಾಧೆಯನ್ನ ನಿಯಂತ್ರಿಸಬಹುದು. 10% ಆಕಳ ಗಂಜಲವನ್ನು ಸಿಂಪರಣೆ ಮಾಡಬೇಕು. ಇದಲ್ಲದೆ ಕಾಯಿಕೊರಕದ ಬಾಧೆ ತಡೆಗಟ್ಟಲು 0.5% ಬೆಳ್ಳುಳ್ಳಿ ಜೊತೆಗೆ ಹಸಿ ಮೆಣಸಿನಕಾಯಿ ಸೀಮೆ ಎಣ್ಣೆ ಕಷಾಯವನ್ನು ಬೇವುಜನ್ಯ ಕೀಟನಾಶಕದೊಂದಿಗೆ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅವಶ್ಯವಿದ್ದಾಗ ಸಿಂಪರಣೆ ಮಾಡಬೇಕು. ಮೆಣಸಿನ ಗಿಡದ ಬೆಳೆಯಲ್ಲಿ ಕಾಯಿಕೊರಕದ ಹತೋಟಿಗೆ 5% ಬೇವಿನ ಬೀಜದ ಕಷಾಯವನ್ನು 9, 11 ಹಾಗೂ 13 ವಾರಗಳ ನಂತರ ಹಾಗೂ ಪ್ರತಿ ಎಕರೆಗೆ 10 LE NPV ನಂಜಾಣುವನ್ನು 100 ಗ್ರಾಂ ಬೆಲ್ಲ ಮತ್ತು ಬೋರಿಕ್ ಪೌಡರ್ನೊಂದಿಗೆ 400 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಪಂಚಗವ್ಯವನ್ನು 3-5% ದ್ರಾವಣವನ್ನು ಪ್ರತಿ ಎಕರೆಗೆ 250 ಲೀಟರ್ ನೀರಿನಲ್ಲಿ ಹೂ ಬಿಡುವ ಸಮಯ ಮತ್ತು 15 ದಿವಸಗಳ ನಂತರ ಸಿಂಪರಣೆ ಮಾಡಬೇಕು. ಹೆಲಿಕೋವರ್ಪ ಸ್ಪೋಡಾಪ್ಟರ ಕೀಟಗಳ ಬಾಧೆ ಹೆಚ್ಚಿಗೆ ಇದ್ದಲ್ಲಿ ನಿಮೋರಿಯಾ ರಿಲೈ ಶಿಲೀಂಧ್ರವನ್ನು ಪ್ರತಿ 1 ಲೀಟರ್ ನೀರಿಗೆ 2 ಗ್ರಾಂ ಬೇರಿಸಿ ಸಿಂಪರಿಸಬೇಕು. ಇದು ಅರೆಮಲೆನಾಡು ಹಸಿರು ಮನೆಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇವೆಲ್ಲವೂ ತರಕಾರಿ ಬೆಳೆಯಲ್ಲಿ ಬರುವ ಕೀಟಪೀಡೆಗಳ ನಿರ್ವಹಣೆಗೆ ಬಳಸುವ ಕೆಲವು ಸಾಮಾನ್ಯ ಕ್ರಮಗಳಾಗಿವೆ. ಧನ್ಯವಾದಗಳು.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ತಂದೆಯ ತ್ಯಾಗ. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ಕಥೆ ತಂದೆಯ ತ್ಯಾಗ. ಪ್ರಪಂಚದಲ್ಲಿ ತಾಯಿಯ ತ್ಯಾಗದ ಬಗ್ಗೆ ಬಹಳಷ್ಟು ಕಥೆ ಕವನ ಬರೆಯಲಾಗಿದೆ. ತಾಯಿಯ ಬಗ್ಗೆ ಜಾನಪದ ಸಾಹಿತ್ಯದಲ್ಲಿ ಬಹಳ ಪ್ರಸ್ತಾಪ ಮಾಡಲಾಗಿದೆ, ಆದರೆ ತಂದೆಯ ಬಗ್ಗೆ ವಿಶೇಷವಾಗಿ ಬರೆದದ್ದು ಕಡಿಮೆ. ಒಂದು ಪಟ್ಟಣದಲ್ಲಿ ಒಬ್ಬ ಯುವಕ ಅವನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಭ್ಯಾಸ ಮಾಡುತ್ತಿದ್ದ. ಆತನ ಕಾಲೇಜ್ನಲ್ಲಿ ಅವನ ಸಹಪಾಠಿಗಳು ಸ್ಕೂಟರ್ನಲ್ಲಿ, ಬೈಕ್ನಲ್ಲಿ, ಕಾರ್ನಲ್ಲಿ ಕಾಲೇಜಿಗೆ ಬರುತ್ತಿದ್ದರು. ಈ ಯುವಕನ ಹತ್ತಿರ ಯಾವ ವಾಹನ ಇರಲಿಲ್ಲ. ಆತ ತನ್ನ ತಂದೆಗೆ ಒಂದು ಬೈಕ್ ಕೊಡಿಸುವಂತೆ ಒತ್ತಾಯಿಸುತ್ತಿದ್ದ, ಆದರೆ ತಂದೆ ಇಲ್ಲವೆನ್ನುವುದನ್ನು ಹೇಳಲು ಬೈದು ಗದರಿಸುತ್ತಿದ್ದ. ಯುವಕನಿಗೆ ತಂದೆಯ ವರ್ತನೆಯಿಂದ ಬಹಳ ನೋವಾಗುತ್ತಿತ್ತು. ತಂದೆ ಯಾವಾಗಲೂ ಮನೆ ನಡೆಸುವುದೇ ಕಷ್ಟವಾಗಿದೆ, ನಿನ್ನ ಅಕ್ಕನ ಮದುವೆ ಮಾಡಿದ್ದ ಸಾಲವೇ ಇನ್ನು ತೀರಿಲ್ಲ, ನಿಮ್ಮ ತಾಯಿ ತೀವ್ರ ಅನಾರೋಗ್ಯ ಪೀಡಿತಳಾದಾಗ ಅವಳನ್ನು ಉಳಿಸಿಕೊಳ್ಳಲು ನಾವು ಪಟ್ಟ ನೋವು ನನಗೇ ಗೊತ್ತು. ನೀನು ಕಷ್ಟ ಸಹಿಸಿ ಒಳ್ಳೆಯ ಇಂಜಿನಿಯರ್ ಆಗು, ಆಗ ಬಹುಶಃ ನಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆಂದು ಹೇಳುತ್ತಿದ್ದ. ಆ ಯುವಕನಿಗೆ ತಂದೆಯ ಕಷ್ಟಗಳ ಬಗ್ಗೆ ಅನುಕಂಪವಿರಲಿಲ್ಲ. ಮನೆ ಸಾಕಾಗಿದೆ, ತಂದೆ ಕೇವಲ ಕಷ್ಟಗಳ ಗಂಟು ಬಿಚ್ಚುತ್ತಾರೆ, ಇವರ ಸಹವಾಸವೇ ಬೇಡ, ಮನೆ ಬಿಟ್ಟು ಹೋಗೋಣ ಎಂದು ಯೋಚಿಸಿದ. ಒಂದು ದಿನ ತಂದೆ ತಾಯಿ ಕರೆದುಕೊಂಡು ಆಸ್ಪತ್ರೆಗೆ ಹೋದಾಗ ಈ ಯುವಕನ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದ. ತಂದೆ ಟೇಬಲಿನ ಮೇಲೆ ಪರ್ಸ್ ಮರೆತು ಹೋಗಿದ್ದ. ಅದನ್ನು ಜೇಬಿಗಿಳಿಸಿದ ಯುವಕ ಮನೆ ಬಿಟ್ಟು ತೆರಳಿದ. ಗಡಿಬಿಡಿ, ಮನಸ್ಸಿನಲ್ಲಿ ತಳಮಳ, ಎಡವಿದ ಬೆರಳಿಗೆ ಗಾಯ ಮಾಡಿಕೊಂಡ. ಆಗ ರಸ್ತೆ ಬದಿ ಕಟ್ಟೆಯ ಮೇಲೆ ಕೂತು ತಂದೆಯ ಪ್ಯಾಕೆಟ್ನಲ್ಲಿ ಏನಿದೆ ಎಂದು ನೋಡೋಣವೆಂದು ಅದನ್ನು ಪರೀಕ್ಷಿಸಿದ. ಅದರಲ್ಲಿ ಕೇವಲ 1 ರೂಪಾಯಿಯ ಒಂದೇ ಒಂದು ನೋಟು ಇದ್ದಿತು. ಪರ್ಸ್ನಲ್ಲಿ ತುಂಬಾ ಹಾಳೆಗಳಿದ್ದವು. ಅದರಲ್ಲಿ ಒಂದು ಚೀಟಿ ತೆಗೆದು ನೋಡಿದ. ಅದು ತನಗೆ ಲ್ಯಾಪ್ಟಾಪ್ ಕೊಂಡ ವಿವರ ಹಾಗೂ ಅದಕ್ಕಾಗಿ ಕಂತು ತುಂಬಿದ ಕಾರ್ಡ್ ಅದಾಗಿತ್ತು. ವಿವಾಹ ಕಾಲಕ್ಕೆ ಮಾಡಿದ ಕೈಗಡಗಳ ಚೀಟಿಗಳಾದವು, ಜೊತೆಗೆ ತಾಯಿ ಆಸ್ಪತ್ರೆಯ ವೆಚ್ಚಕ್ಕಾಗಿ ಮಾಡಿದ ಸಾಲ ವಿವರ ಇದ್ದವು. ಇದನ್ನು ನೋಡಿದಾಗ ಹುಡುಗನ ಕಣ್ಣು ತೆರೆದವು. ಆತ ಮನೆಗೆ ಓಡಿದ. ತಂದೆ ತನ್ನ ಹಳೆಯ ಸ್ಕೂಟರ್ ಕೊಟ್ಟು ಮಗನಿಗೆ ಹೊಸ ಬೈಕ್ ತರಲು ಹೋಗಲು ಸಿದ್ಧತೆ ಮಾಡುತ್ತಿದ್ದ. ಮಗನಿಗೆ ಗೊತ್ತಾಯಿತು ತಂದೆ ಬೈಕ್ ಕೊಳ್ಳಲು ತನ್ನ ಹಳೆಯ ಸ್ಕೂಟರ್ ಮಾರುತ್ತಿದ್ದಾರೆ ಎಂಬುದು. ಆಗ ಮಗ ತನ್ನ ತಂದೆ ಕಾಲ ಮೇಲೆ ಉರುಳಾಡಿದ. ಸ್ಕೂಟರ್ ಮಾರುವುದು ಬೇಡ, ಅದು ಮನೆತನದ ಸುಂದರವಾದ ನೆನಪುಗಳನ್ನು ಹೊತ್ತು ನಿಂತಿದೆ. ನಾವು ಇನ್ನು ಮುಂದೆ ಎಂದೂ ಬೈಕ್ ಕೇಳುವುದಿಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಿ ಅತ್ಯುತ್ತಮ ಇಂಜಿನಿಯರ್ನಾಗುವೆ ವಚನೆ ನೀಡಿದ. ತಂದೆಯ ಪರ್ಸ್ ಖಾಲಿ ಇರಬಹುದು, ಆದರೆ ಆತನ ಮನಸ್ಸು ಪ್ರೇಮದಿಂದ ತುಂಬಿದೆ, ಮಗನ ಬಗ್ಗೆ ಕಾಳಜಿಯಿಂದ ತುಂಬಿದೆ ಎಂದು ಅರಿತವನಾದ. ತಾನು ಹರಿದ ಚಪ್ಪಲಿ ಹಾಕಿಕೊಂಡು ಮಗನಿಗೆ ಬೂಟು ಕೊಡಿಸುವ ತಂದೆ ತನ್ನ ಬಟ್ಟೆ ಹಳೆಯದಾದರೂ ಮಗನಿಗೆ ಕಾಲೇಜು ದಿನಾಚರಣೆಗೆ ಸೂಟ್ ಕೊಡಿಸುವಂತೆ ತಂದೆ ತನ್ನ ಕಷ್ಟ ನುಂಗಿ ಮಗನ ಸುಖಕ್ಕಾಗಿ ಓಡಾಡುವ ತಂದೆಯ ಮುಖದರ್ಶನವಾಗಿ ಆ ಯುವಕ ಸರಳ ಜೀವಿಯಾಗಿ, ಪರಿಶ್ರಮಿಯಾಗಿ, ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಕಾಲೇಜಿಗೆ, ಪ್ರಥಮವಾಗಿ ಕುಟುಂಬಕ್ಕೆ, ತನ್ನ ಕಾಲೇಜಿಗೆ ಕೀರ್ತಿ ತಂದ.

0: ಮಿಕ್ಕಾದ ಪ್ರಸಾದ ಬಸವಣ್ಣ ತಂದು ಅಕ್ಕ ನಾಗಮ್ಮನಿಗೆ ಕೊಟ್ಟಾನು ಬಂದು ಪ್ರಸಾದ ಕಾಣುತ್ತ ಶಿವ ಶಿವ ಎಂದು ನಮ್ಮ ಮುಕ್ಕಣ್ಣ ಗತಿ ಎಂದು ಸಲ್ಲಿಸಿದಳಂದು ಜೋ ಜೋ
1: ಜೋ ಜೋ ಎನ್ನ ಜೋಪಿಯ ಕಂದ ಜೋ ಜೋ
0: ಪ್ರಸಾದ ಸಲ್ಲಿಸಲು ನಾಗಲಾಂಬಿಕೆಗೆ ಸಾಸದೆ ನಿಂತಿತು ಒಡಲೊಳಗಾಗಿ ಆಸರಕಿ ಬ್ಯಾ

ಕೇಳುಗರೆ, ಸಹಕಾರ ರೇಡಿಯೋ ಅಡುಗೆ ಮನೆಯ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಕರಿಮೆಣಸಿನ ಸ್ವಲ್ಪ ಟಿಪ್ಸ್ಗಳ ಬಗ್ಗೆ ನಿಮಗೆ ಇವತ್ತು ಮಾಹಿತಿಯನ್ನ ನೀಡುತ್ತೇನೆ. ಈ ಕಪ್ಪು ಕಾಳು ಸಾಂಬಾರು ದ್ರವ್ಯಗಳ ರಾಜ ಎಂದೇ ಹೆಸರು. ಈ ಕಪ್ಪು ಕಾಳು ಮೆಣಸಿನ ಪುಡಿ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಇದನ್ನ ನೀವು ಪ್ರತಿನಿತ್ಯ ಆಹಾರ ತಯಾರು ಮಾಡುವ ಸಂದರ್ಭದಲ್ಲಿ ಒಂದು ಅಥವಾ ಅರ್ಧ ಟೀ ಚಮಚ ಮೆಣಸಿನ ಪುಡಿಯನ್ನು ಹಾಕಿ ತಯಾರು ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ಕ್ಯಾನ್ಸರ್ ಕಾರಕ ಗುಣಲಕ್ಷಣಗಳು ಸಹ ಇಲ್ಲದಾಗುತ್ತದೆ. ಕಪ್ಪು ಕಾಳು ನಿಮ್ಮ ನಾಲಿಗೆಯ ರುಚಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ಬೀರುತ್ತದೆ. ಇದರ ಜೊತೆಗೆ ಹೊಟ್ಟೆಯ ಭಾಗದಲ್ಲಿ ಸೇವಿಸಿದ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಲು ಅನುಕೂಲವಾಗುವಂತೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆಚ್ಚು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಕಂಡುಬರುವ ಪ್ರೋಟೀನ್ ಅಂಶಗಳನ್ನು ನಿಮ್ಮ ದೇಹ ಹೀರಿಕೊಳ್ಳಲು ಮತ್ತು ಇತರ ಆಹಾರಗಳನ್ನು ಅಚ್ಚುಕಟ್ಟಾಗಿ ಜೀರ್ಣ ಮಾಡಲು ಸಹಾಯವಾಗುತ್ತದೆ. ಇದರ ನಂತರದಲ್ಲಿ ನಿಮಗೆ ಯಾವುದೇ ಅಜೀರ್ಣತೆ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ವಾಂತಿ ಭೇದಿ ಇತ್ಯಾದಿ ಸಮಸ್ಯೆಗಳು ಇಲ್ಲವಾಗುತ್ತವೆ. ಹೊಟ್ಟೆ ಭಾಗದಲ್ಲಿ ಆಹಾರವನ್ನು ಜೀರ್ಣ ಮಾಡಲು ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚಾಗಿ ಉತ್ಪತ್ತಿಯಾದರೆ ಇಂತಹ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ. ನೀವು ಆಹಾರ ತಯಾರು ಮಾಡುವ ಸಂದರ್ಭದಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಅಡಿಗೆಯಲ್ಲಿ ಹಾಕಿ ತಯಾರು ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡರೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಉತ್ಪತ್ತಿಯಾಗುವುದಿಲ್ಲ. ಈ ರೀತಿಯಾಗಿ ಹೇಳುತ್ತಾ ಹೋದರೆ ಈ ಸಾಂಬಾರು ಪದಾರ್ಥಗಳ ರಾಜ ಎಂದೇ ಹೆಸರಾಗಿರುವ ಈ ಕರಿಮೆಣಸಿನ ಉಪಯೋಗ ಬಹಳಷ್ಟು ಪ್ರಮಾಣದಲ್ಲಿ ಇದೆ. ಇದೇ ರೀತಿ ಆಯುರ್ವೇದ ಔಷಧಗಳಲ್ಲಿಯೂ ಸಹ ಕರಿಮೆಣಸಿನ ಉಪಯೋಗ ಅತ್ಯಂತ ಅದ್ಭುತವಾಗಿ ಮಹತ್ವದ ಯೋಗಗಳನ್ನ ಔಷಧಿಗಳನ್ನ ತಯಾರು ಮಾಡುವಲ್ಲಿ ಆಯುರ್ವೇದ ಔಷಧಿಗಳು ಪ್ರಸಿದ್ಧಿಯನ್ನ ಹೊಂದಿವೆ ಅಂತ ಹೇಳ್ತಾ ಈ ಕಾಳು ಮೆಣಸಿನ ಉಪಯೋಗವನ್ನ ತಿಳಿಗೆ ಮುಗಿಸುತ್ತೇನೆ. ಇದೇ ರೀತಿಯಾಗಿ ಇನ್ನೊಂದು ಕಚ್ಚಾ ವಸ್ತು ಉಪ್ಪು. ಉಪ್ಪಂದರೆ ಸಾಮಾನ್ಯವಾಗಿ ಬಳಸುವಂತ ಉಪ್ಪು ಅಲ್ಲ, ಸೈಂಧವ ಲವಣ ಅಂತ ಹೇಳಿ ಕರಿತೇವೆ. ನಿಮಗೆ ಒಂದ್ ವೇಳೆ ಜೀರ್ಣಕಾರಿ ಸಮಸ್ಯೆಗಳು ಇದ್ರೆ, ಶೀತ ಇದ್ರೆ ನೀವು ಪಟ್ಟಂತ ಸೈಂಧವ ಲವಣದಿಂದ ಪರಿಹಾರವನ್ನ ಪಡಿಬಹುದು. ಇದು ಆದಷ್ಟು ಎಲ್ಲ ಅಂಗಡಿಗಳಲ್ಲಿ ಸಿಗುವಂತಹ ದ್ರವ್ಯ ಪದಾರ್ಥವಾಗಿದೆ. ಆಯುರ್ವೇದದ ಔಷಧಿಗಳಲ್ಲಿ ಹೆಚ್ಚಾಗಿ ಕಾಣಸಿಗೋ ಉಪಯೋಗ ಈ ದ್ರವ್ಯವಾಗಿದೆ. ಇದರ ಹೆಸರೇ ಸೈಂಧವ ಲವಣ ಅಂತ ಹೇಳಿ ನಾವು ಕರೆಯೋದು. ಅದನ್ನೇ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕರೆಯುತ್ತಾರೆ. ಅದನ್ನೇ ಸೈಂಧವ ಲವಣವನ್ನೇ ದೊಡ್ಡ ಉಪ್ಪು, ಸೈಂಧವ ಉಪ್ಪು, ಗುಲಾಬಿ ಕೆಂಪು ಹರಳುಪ್ಪು, ಇಂಗ್ಲಿಷ್ನಲ್ಲಿ ರಾ ಸಾಲ್ಟ್ ಅಂತ ಕರೆಯುತ್ತಾರೆ. ಅಷ್ಟೇ ಅಲ್ಲ, ಇದನ್ನ ಪತ್ತೆ ಉಪ್ಪು ಕೂಡ ಅಂತ ಹೇಳಿ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ಉಪ್ಪನ್ನ

ಸೇವನೆ ಮಾಡದಿದ್ದಲ್ಲಿ ಅಂದ್ರೆ ಕೆಲವೊಂದು ರೋಗಗಳಿಗೆ ಅದು ಬೇಡ ಅಂತ ಹೇಳ್ತಿರ್ತೀವಿ ಉಪ್ಪು, ಅಂತಹ ಟೈಮಲ್ಲಿ ಅಂತ ವೇಳೆಯಲ್ಲಿ ನೀವು ಈ ಉಪ್ಪನ್ನ ಬಳಸಬಹುದು. ಆದ್ದರಿಂದ ಇದನ್ನ ಪತ್ತಿ ಉಪ್ಪು ಎಂತಲೂ ಕರೆಯುತ್ತಾರೆ. ಅದರೊಟ್ಟಿಗೆ ಇದನ್ನು ಹಿಮಾಲಯನ್ ಉಪ್ಪು ಅಂತ ಕೂಡ ಕರೀತಾರೆ. ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಈ ಸೈಂಧವ ಲವಣವನ್ನ ಕರೆಯುತ್ತಾರೆ. ಈ ಸೈಂಧವ ಲವಣ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಭಾರತೀಯರ ಸಾಂಪ್ರದಾಯಿಕ ಮನೆಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಇದನ್ನು ವಿಶೇಷವಾಗಿ ಉಪವಾಸದ ಆಹಾರದಲ್ಲಿ ಬಳಸಲಾಗುತ್ತದೆ. ಈ ಕಲ್ಲಿನ ಉಪ್ಪನ್ನು ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಬಳಸುವುದರಿಂದ ಹಲವು ವರ್ಷಗಳಿಂದ ಇದನ್ನ ಬಳಸಲಾಗುತ್ತದೆ. ನಿಮಗೆ ಜೀರ್ಣಕಾರಿ ಸಮಸ್ಯೆಗಳಿದ್ದರೆ ಅಥವಾ ಶೀತವಾಗಿದ್ದರೆ ಕಲ್ಲು ಉಪ್ಪಿನ ಸಹಾಯದಿಂದ ನೀವು ಅಲ್ಪ ಪ್ರಮಾಣದ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸಾಮಾನ್ಯ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಎರಡು ಅಂಶಗಳು ಕಂಡುಬರುತ್ತವೆ. ಆದರೆ ಈ ಕಲ್ಲು ಉಪ್ಪಿನಲ್ಲಿ ಕಬ್ಬಿಣ, ಸತು, ನಿಕಲ್, ಕೋಬಾಲ್ಟ್, ಮ್ಯಾಂಗನೀಸ್, ತಾಮ್ರ ಹೀಗೆ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಖನಿಜಾಂಶಗಳು ಸಹ ಈ ಉಪ್ಪಿನಲ್ಲಿ ನಮಗೆ ಕಾಣಬರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಕಲ್ಲು ಉಪ್ಪಿನ ಸಹಾಯದಿಂದ ನೀವು ಯಾವ ಸಮಸ್ಯೆಗಳನ್ನು ನಿವಾರಿಸಬಹುದು ಮತ್ತು ಅದನ್ನು ಹೇಗೆ ಬಳಸುವುದು ಅಂತ ಸ್ವಲ್ಪ ಒಂದೆರಡು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೇನೆ. ಯಾಕಂದ್ರೆ ಬೇಕರಿ ಪದಾರ್ಥಗಳಲ್ಲಿಯೂ ಕೆಲವೊಂದು ಬೇಕರಿ ಪದಾರ್ಥಗಳಲ್ಲಿ ಈ ಉಪ್ಪನ್ನ ನಾವು ಬಳಸ್ತಾ ಇರ್ತೇವೆ. ಅದಕ್ಕೆ ಈ ಉಪ್ಪಿನ ಮಹತ್ವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ಮನೆ ಮದ್ದಿನಲ್ಲಿಯೂ ಸಹ ನಾವು ಉಪ್ಪನ್ನ ಬಳಸಬಹುದು. ಮನೆ ಮದ್ದು ಅಂದ್ರೆ ಈ ನಿದ್ರಾಹೀನತೆ ಸಮಸ್ಯೆ ಇದ್ರೆ ಆಹಾರದಲ್ಲಿ ಗುಲಾಬಿ ಅಥವಾ ಕೆಂಪು ಉಪ್ಪನ್ನ ಅಥವಾ ಕಲ್ಲು ಉಪ್ಪನ್ನ ಬಳಸುವುದರ ಮೂಲಕ ಈ ಸಮಸ್ಯೆಯನ್ನು ಅಲ್ಪ ಮಟ್ಟಿಗೆ ಹೋಗಲಾಡಿಸಬಹುದು. ಇದಕ್ಕಾಗಿ ನೀವು ಜೇನುತುಪ್ಪದೊಂದಿಗೆ ಕಲ್ಲುಪ್ಪನ್ನು ಸೇವಿಸಬೇಕು. ಹೀಗೆ ಮಾಡುವುದರಿಂದ ನೀವು ಗಾಢವಾದ ನಿದ್ದೆಯನ್ನು ಪಡೆಯುತ್ತೀರಿ ಮತ್ತು ಎರಡನೇ ದಿನದಲ್ಲಿ ನೀವು ತಾಜಾತನವನ್ನು ಅಂದ್ರೆ ಮರುದಿವಸ ನಾವು ಎದ್ದ ತಕ್ಷಣ ನಮಗೆ ಒಂದು ತರ ಫ್ರೆಶ್ನೆಸ್ ಫೀಲ್ ಆಗ್ತದೆ, ಅಂದ್ರೆ ತಾಜಾತನ ಅನುಭವವನ್ನು ಹೊಂದ್ತೀವಿ. ಅಂದ್ರೆ ಕಲ್ಲುಪ್ಪು ಮತ್ತು ಜೇನುತುಪ್ಪ ಇವುಗಳನ್ನ ಸೇವನೆ ಮಾಡೋದ್ರಿಂದ ನಿದ್ರಾಹೀನತೆಯನ್ನು ಅಲ್ಪ ಪ್ರಮಾಣದಲ್ಲಿ ತಡೆಯಬಹುದು. ಈ ನಿದ್ರಾಹೀನತೆ ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾಡುವಂತ ಒಂದು ಸಾಮಾನ್ಯ ಕಾಯಿಲೆ ಆಗಿದೆ. ಯಾಕಂದ್ರೆ ತುಂಬಾ ಸ್ಟ್ರೆಸ್, ಟೆನ್ಷನ್, ವರ್ಕ್ ಲೋಡ್ ಹೀಗೆ ಅನೇಕ ವಿಧವಾದ ಟೆನ್ಷನ್ಗಳು ಮನಸ್ಸಿಗೆ ಆವರಿಸುವುದರಿಂದ ನಿದ್ರೆಯಲ್ಲಿಯೂ ಕೂಡ ಆ ಕೆಲಸದ ಒತ್ತಡವನ್ನ ನಾವು ಅನುಭವಿಸುವುದರಿಂದ ನಿದ್ರೆ ಸರಿಯಾಗಿ ಆಗುವುದಿಲ್ಲ. ಇಂತಹ ಸಮಸ್ಯೆಗಳಿದ್ದಲ್ಲಿ ಇದನ್ನು ಒಂದು ಸಾರಿ ಬಳಸಿ ಪ್ರಯತ್ನ ಮಾಡಿ ನೋಡಿ. ಕಲ್ಲು ಉಪ್ಪನ್ನ ಫೇಸ್ ಸ್ಕ್ರಬ್ಬರ್ ಅಂದ್ರೆ ಮುಖಕ್ಕೆ ಸ್ಕ್ರಬ್ಬರ್ ಅಂತ ಹೇಳಿ ಬ್ಯೂಟಿ ಪಾರ್ಲರ್ ನಲ್ಲಿ ನೀವು ಹೇಗೆ ಬಳಸ್ತಿರ್ತಿರಲ್ಲ ಅದೇ ರೀತಿಯಲ್ಲಿ ಫೇಸ್ ಸ್ಕ್ರಬ್ಬರ್ ಅಲ್ಲಿಯೂ ಕೂಡ ಒಂದು ಪದಾರ್ಥವಾಗಿ ಒಂದು ಅಂಗವಾಗಿ ಇದನ್ನ ನೀವು ಉಪಯೋಗ ಮಾಡಬಹುದು. ಹೀಗೆ ಮಾಡೋದ್ರಿಂದ ಮುಖದಲ್ಲಿನ ರಂಧ್ರಗಳು ತೆರೆದುಕೊಳ್ಳುತ್ತವೆ. ತೆಂಗಿನ ಎಣ್ಣೆಯಲ್ಲಿ ಈ ಗುಲಾಬಿ ಉಪ್ಪನ್ನ ಬೆರೆಸಿ ಮುಖದ ಮೇಲೆ ಹಗುರವಾಗಿ ಮಸಾಜ್ ಮಾಡೋದ್ರಿಂದ ಇದು ಸ್ಕ್ರಬ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ನಾವು ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಜೊತೆಗೆ ಉಪ್ಪನ್ನ ಸಣ್ಣಗ ಅರೆದು ಅದನ್ನ ಮಿಕ್ಸಿ ಅದನ್ನ ಸ್ವಲ್ಪ ಪೇಸ್ಟ್ ಮಾಡಿದಂಗ್ ಮಾಡಿ ಅದನ್ನ ಹಗುರವಾಗಿ ಮುಖಕ್ಕೆಲ್ಲ ನಾವು ಹಚ್ಚಬೇಕು. ಜೋರಾಗಿ ತಿಕ್ಕೋ ಹಾಗಿಲ್ಲ, ಯಾಕಂದ್ರೆ ಅದು ಉಪ್ಪು ಸ್ವಲ್ಪ ರಫ್ ಇರೋದ್ರಿಂದ ಮತ್ತೆ ನಮ್ಮ ಮುಖದ ಮೇಲೆ ಎಲ್ಲ ಸ್ವಲ್ಪ ಗಾಯಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನೀವು ಹಗುರವಾಗಿ ಲಘು ಕೈಗಳಿಂದ ಅಂದ್ರೆ ಹಗುರವಾಗಿ ನೀವು ಮಸಾಜ್ ಅನ್ನ ಮಾಡೋದ್ರಿಂದ ಇದು ಸ್ಕ್ರಬ್ ಆಗಿಯೂ ಕೂಡ ಕೆಲಸ ಮಾಡುತ್ತದೆ. ಇದರಿಂದ ಮುಖದ ಸ್ವಲ್ಪ ಕಾಂತಿಯೂ ಕೂಡ ಕಾಣಿಸಿಕೊಳ್ತದೆ. ಈ ರೀತಿ ಫೇಸ್ ಸ್ಕ್ರಬ್ಬರ್ ಪೇಸ್ಟ್ಗಳಲ್ಲಿ ಕೂಡ ಅನೇಕ ಸ್ಕ್ರಬ್ಬರ್ಗಳಲ್ಲಿ ಕೂಡ ಈ ಉಪ್ಪನ್ನು ನೀವು ಒಂದು ಅತ್ಯವಶ್ಯಕ ವಸ್ತುವಾಗಿ ಬಳಸ್ತಾ ಇರ್ತಾರೆ. ಈ ರೀತಿಯಾಗಿ ಫೇಸ್ ಸ್ಕ್ರಬ್ಬರ್ ಅಲ್ಲಿ ನೀವು ಉಪ್ಪನ್ನು ಬಳಸಬಹುದು. ನಿಮ್ಗೆ ಏನಾದರೂ ಸ್ವಲ್ಪ ತಲೆನೋವಿದ್ರೆ ಕಲ್ಲುಪ್ಪು ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತೆ. ಇದಕ್ಕಾಗಿ ಒಂದು ಲೋಟ ನೀರಿಗೆ ನಿಂಬೆ ರಸ ಮತ್ತು ಕಲ್ಲುಪ್ಪನ್ನು ಬೆರೆಸಿ ಕುಡಿಯಬೇಕು. ಈ ಪಾನೀಯವನ್ನು ಕುಡಿಯುವುದರಿಂದ ತಲೆನೋವಿನ ಪರಿಹಾರವನ್ನ ನೀವು ಪಡೆಯಬಹುದು. ಈ ರೀತಿಯಾಗಿ ಸೈಂಧವ ಲವಣವನ್ನ ನೀವು ಮನೆ ಮದ್ದಾಗಿ ಉಪಯೋಗಿಸುತ್ತಾ ಆರೋಗ್ಯಕರ ಭಾಗ್ಯವನ್ನ ನೀವು ಪಡೆಯಬಹುದು. ಅದರೊಟ್ಟಿಗೆ ನೀವು ಬೇಕರಿ ಪದಾರ್ಥಗಳಲ್ಲಿ ಕೆಲವು ಎಲ್ಲಾನು ಅಂತಲ್ಲ ಕೆಲವು ಬೇಕರಿ ಪದಾರ್ಥಗಳಲ್ಲಿ ಈ ಪದಾರ್ಥವನ್ನ ಸೈಂಧವ ಲವಣವನ್ನ ಬಳಸೋದ್ರಿಂದ ಈ ರೀತಿಯೆಲ್ಲ ನಮ್ಮ ಆರೋಗ್ಯಕ್ಕೆ ಉಪಯೋಗಕಾರಿಯಾಗಿದೆ ಅಂತ ಹೇಳ್ತಾ ಸೈಂಧವ ಲವಣದ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.

0: ಇದುವರೆಗೆ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮುಂಜಾನೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ನಮ್ಮ ಸಹಕಾರ
1: ನಿಮಗಾಗಿ ಸಹಕಾರ
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ
1: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್ ನಮ್ಮ ಧ್ವನಿ ನಿಮಗಾಗಿ

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6

0: ಡಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6

0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.

0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ.

0: ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕ.

ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ಶನಿವಾರ, ದಿನಾಂಕ 29 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448658788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ

0: ಹನ್ನೆರಡು ಮೂವತ್ತು ಗಂಟೆಯಿಂದ ಎರಡು ಗಂಟೆ ನಲವತ್ತೈದು ನಿಮಿಷದವರೆಗೆ. ಇದರ ಮರು ಪ್ರಸಾರವು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಹದಿನೈದು ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
2: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
2: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
2: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
2: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ.
1: ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತಾಗಿ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರಿಂದ ಕಾರ್ಯಕ್ರಮ ಕೇಳುವಿರಿ.
0: ಭಕ್ತಿಗೀತೆ ಕೇಳುವಿರಿ ಗೀತಾ ಪಾಟೀಲ್ ಹಾಗೂ ಸಂಗಡಿಗರಿಂದ. ಚಿಂತನ ಕಾರ್ಯಕ್ರಮದಲ್ಲಿ ತುಳಸಾ ಪುಟ್ಟಪ್ಪನವರ್ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ಯಡಿಯೂರು ಸಿದ್ದಲಿಂಗೇಶ್ವರರ ಕುರಿತಾದ ಗೀತೆಯನ್ನು. ವೀಣಾವಾಣಿ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತ್ ಗೌಡ ಪಾಟೀಲ್ ಅವರ ಲೇಖನವನ್ನು ಕೇಳುವಿರಿ. ಭಾವಗೀತೆ ಹಾಡಲಿದ್ದಾರೆ ರೇಣುಕಾ ಮಾದರ್ ಅವರು. ಗಾನಸಂಚನ ಕಾರ್ಯಕ್ರಮದಲ್ಲಿ ಶರಣಪ್ಪ ಉಪ್ಪಾರ್ ಅವರ ಹಾಡನ್ನು ಕೇಳುವಿರಿ. ರೈತ ಬಂಧು ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಿಂದ ಕೀಟಗಳ ನಿರ್ವಹಣೆಯ ಕುರಿತು ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ. ಸೋಬಾನಪದ ಹಾಡಲಿದ್ದಾರೆ ರೇಣವ್ವ ಜಕ್ಕಲಿ ಹಾಗೂ ಸಂಗಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ತಂದೆಯ ತ್ಯಾಗ ಕಥೆಯನ್ನು ಕೇಳುವಿರಿ. ಜೋಗುಳ ಪದ ಹಾಡಲಿದ್ದಾರೆ ನಿಲುವ ಬಂಡಿವಾಳ್ ಹಾಗೂ ಸಂಗಡಿಗರು. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರ ಮಾಹಿತಿಯನ್ನು ಕೇಳುವಿರಿ.

ನಾವು ಯಾರನ್ನ ಆಶ್ರಯಿಸಬೇಕು ಅಂತಂದ್ರೆ, ಯಾರಲ್ಲಿ ಅನುಭವ ಇದೆ ಅವರನ್ನ ಆಶ್ರಯಿಸಬೇಕು. ನಮಗ ಅನುಭವ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ನಾವು ಮರೆತು ಹೋಗಿಬಿಟ್ಟಿವಿ ಅಂತಂದ್ರೆ ಅನುಭವಿಗಳಲ್ಲಿ ಅನುಭವ ಸಿಕ್ಕ ಬಿಡ್ತದೆ. ಅದು ಯಾವ ಜಾತಿಯವರಲ್ಲಾದ್ರೂ ಇರಲಿ, ಅದು ಕೇವಲ ಹಿಂದೂಗಳಲ್ಲಿ ಇರಬೇಕಂತೇನಿಲ್ಲ, ಮುಸ್ಲಿಮರಲ್ಲಿರಬಹುದು, ಜೈನರಲ್ಲಿ, ಬೌದ್ಧರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಯಹೂದಿಗಳಲ್ಲಿ, ಸಿಖ್ಖರಲ್ಲಿ, ಯಾವುದೇ ಧರ್ಮದವರು, ಯಾವುದೇ ಜಾತಿಯವರಿರಲಿ, ಅವರಲ್ಲಿ ಅನುಭವ ಇದೆ ಅಂದ್ರೆ ಸಾಕು, ನಾವು ಅವರನ್ನ ಆಶ್ರಯಿಸಬೇಕು. ನಮ್ಮ ಬದುಕು ಹಸನಾಗಬೇಕು, ನಮ್ಮ ಬದುಕು ಬೆಳಗಬೇಕು, ಬೆಳಿಬೇಕು ಅಂದ್ರೆ ಅನುಭವಿಗಳಲ್ಲಿ ಸ್ವಲ್ಪ ಹೊತ್ತು ಕಾಲವನ್ನ ಕಳೆಯುವಂತಹದ್ದನ್ನ ನಾವು ರೂಢಿ ಮಾಡ್ಕೋಬೇಕು. ನೂರಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನುಭವಿಗಳ ಸಾಮೀಪ್ಯ, ಅನುಭವಿಗಳ ಸಂಘ. ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಕ್ರಮ ಹೇಗಿರ್ತದೆ ಅನ್ನುವಂತಹದ್ದು ಅನುಭವಿಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನ ತಾವೆಲ್ಲ ಕೇಳಿಸಿಕೊಂಡಿದ್ದೀರಿ. ಇವತ್ತಿನ ದಿವಸ ನಾವು ಬಹಳ ಮುಖ್ಯವಾಗಿ ಒಂದನ್ನ ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರೂ ಮಾತಾಡ್ತೇವೆ, ನಿತ್ಯವೂ ಮಾತಾಡಲೇಬೇಕು. ಎದ್ದಾಗಿನಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ಅನ್ನೋದಕ್ಕಿಂತ ನಿದ್ದೆ ಹತ್ತುವವರೆಗೆ ಮಾತಾಡ್ತಾನೆ ಇರ್ತೇವೆ. ನಾವಾಡುವ ಮಾತುಗಳಲ್ಲಿ ಎಷ್ಟು ಸತ್ಯ ಅಡಗಿದೆ, ಎಷ್ಟು ಸುಳ್ಳು ಅಡಗಿದೆ ಅನ್ನುವುದನ್ನ ನಾವು ವಿಚಾರ ಮಾಡಬೇಕು. ಸತ್ಯವನ್ನ ಮಾತಾಡೋದನ್ನ ರೂಢಿ ಮಾಡಿಕೊಳ್ಬೇಕು. ಸುಳ್ಳು ಮತ್ತು ಸತ್ಯಕ್ಕೆ ಇರುವಂತಹ ಅಂತರ ಎಷ್ಟು, ಸುಳ್ಳಿನ ತಾಕತ್ತು ಸತ್ಯದ ತಾಕತ್ತುಗಳ ಒಂದು ಚಿಂತನೆಯನ್ನ ಇವತ್ತಿನ ದಿವಸ ನಾವು ಮಾಡೋಣ. ಎಲ್ಲರಿಗೂ ಗೊತ್ತು ಸತ್ಯವನ್ನೇ ಮಾತಾಡಬೇಕು ಅಂತ ಹೇಳಿ, ಈ ದೇಶದ ಯಾವ ಧರ್ಮವೂ ಧರ್ಮ ಗ್ರಂಥವೂ ಕೂಡ ಸುಳ್ಳು ಹೇಳು ಅಂತ ಹೇಳಿಲ್ಲ. ಕಾನೂನು ಸತ್ಯವನ್ನ ಹೇಳು ಅನ್ನತ್ತೆ, ಧರ್ಮ ಗ್ರಂಥಗಳು ಸತ್ಯವನ್ನ ಹೇಳು ಅಂತ ಹೇಳುತ್ತವೆ. ಆದ್ರೆ ನಾವು ಎಷ್ಟು ಜನ ಸತ್ಯವನ್ನ ಮಾತಾಡ್ತೀವಿ, ಸತ್ಯದ ಅರಿವು ನಮಗೆ ಎಷ್ಟಿದೆ, ಸತ್ಯವನ್ನ ಆಡುವುದರ ಪರಿಣಾಮ ಏನಾಗುತ್ತೆ ಅಂತಕ್ಕಂತಹ ವಿಚಾರವನ್ನ ನಾವು ಮಾಡಬೇಕು. ಸತ್ಯ ಕಹಿಯಾಗಿರ್ತಕ್ಕಂಥದ್ದು, ಸುಳ್ಳು ಬಹಳ ಸಿಹಿಯಾಗಿರ್ತಕ್ಕಂಥದ್ದು. ಸುಳ್ಳು ಕೇಳಲಿಕ್ಕೆ ಬಹಳ ಮಧುರವಾಗಿರಬಹುದು, ಸಿಹಿ ಅನಿಸ್ಬಹುದು, ಸತ್ಯ ಕಹಿ ಅನಿಸ್ಬಹುದು. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತ ಒಂದು ಶರಣರ ವಚನದ ಸಾಲು. ಯಾವುದು ನಾಲಿಗೆಗೆ ಬಹಳ ರುಚಿ ಅನಿಸುತ್ತೆ ಅದು ಹೊಟ್ಟೆಗೆ ಹಿತವಾಗಿರೋದಿಲ್ಲ, ಯಾವುದು ನಾಲಿಗೆಗೆ ಕಹಿಯಾಗಿರ್ತದೆ ಅದು ಹೊಟ್ಟೆಗೆ ಬಹಳಷ್ಟು ಹಿತವಾಗಿರುತ್ತದೆ ಅಂತ. ಹಾಗೆ ಕೆಲವು ವಿಚಾರಗಳು ಕೇಳಲಿಕ್ಕೆ ಬಹಳಷ್ಟು ಕಠೋರ ಅನಿಸಬಹುದು, ಆದರೆ ಅವು ಬದುಕಿಗೆ ಹಿತವನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇರುವ ಜನಸಂಖ್ಯೆಯಲ್ಲಿ ಎಷ್ಟು ಜನ ಸತ್ಯವನ್ನ ಮಾತಾಡ್ತಾರೆ, ಎಷ್ಟು ಜನ ಸುಳ್ಳನ್ನ ಮಾತಾಡ್ತಾರೆ ಅನ್ನುವಂತಹ ಒಂದು ತುಲನೆಯನ್ನ ಮಾಡಿದಾಗ ಅದನ್ನ ನಿಖರವಾಗಿ ಹೇಳಲಿಕ್ಕೆ ಎಲ್ಲರಿಗೂ ಕೂಡ ಕಷ್ಟವಾಗ್ತದೆ.
ಅಸಾಧ್ಯ ಅನ್ನಿಸ್ತದ. ಆದರೆ ಕೆಲವರು ಅದನ್ನ ಪ್ರಯತ್ನವನ್ನ ಮಾಡಿದ್ದಾರೆ. ಸತ್ಯ ಹೇಳುವವರೆಷ್ಟು ಜನ, ಸುಳ್ಳು ಹೇಳುವವರೆಷ್ಟು ಜನ ಅಂತ ಆ ಸಾಹಸವನ್ನ ಮಾಡಿದ್ದಾರೆ. ಒಬ್ಬ ವಿಮರ್ಶಕ ಹೇಳ್ತಾನೆ, ನಾಲ್ಕು ಯುಗಗಳಿದ್ದಾವೆ, ಆ ನಾಲ್ಕು ಯುಗಗಳಲ್ಲಿ ಮೊದಲನೇದ್ದೇ ಕೃತಯುಗ, ಅದಕ್ಕೆ ಇನ್ನೊಂದು ಹೆಸರು ಸತ್ಯಯುಗ ಅಂತ ಹೇಳಿ. ಕೃತಯುಗದಲ್ಲಿ ಒಬ್ಬರೂ ಕೂಡ ಸುಳ್ಳನ್ನ ಹೇಳ್ತಿದ್ದಿಲ್ಲ, ಎಲ್ಲರೂ ಸತ್ಯವನ್ನೇ ಮಾತಾಡ್ತಾ ಇದ್ರು ಕೃತಯುಗದಲ್ಲಿ. ಹಾಗಾಗಿ ಅದಕ್ಕೆ ಸತ್ಯಯುಗ ಅಂತ ಕರೆದ್ರು. ಮುಂದೊಂದು ಯುಗ ಬಂತು, ತ್ರೇತಾಯುಗ. ಒಂದು 25ರಷ್ಟು ಸೇರಿಕೊಂತಂತೆ ಸುಳ್ಳು, ಸತ್ಯ 75 ಉಳಿತು, ಸುಳ್ಳು ಎಷ್ಟು ಸೇರಿಕೊಂತ ಅದಕ್ಕೆ 25ರಷ್ಟು. ದ್ವಾಪರ ಯುಗ ಬಂತು, ದ್ವಾಪರ ಯುಗದಲ್ಲಿ 75ರಷ್ಟು ಸುಳ್ಳಾಯಿತು, 25ರಷ್ಟು ಸತ್ಯವನ್ನು ಮಾತಾಡಲಿಕ್ಕೆ ಹತ್ತಿದ್ರು. ಕಲಿಯುಗ ಬಂತು, ಸತ್ಯವನ್ನು ಹುಡುಕೋದೇ ಬಹಳ ಕಷ್ಟ ಆಗಿಬಿಡ್ತು. ಈ ಕಲಿಯುಗದಲ್ಲಿ ಸತ್ಯವನ್ನು ಹುಡುಕಲಿಕ್ಕೆ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಆದರೂ ಶರಣರ ದೃಷ್ಟಿ ಬಹಳ ವಿಶೇಷವಾಗಿರುವಂತಹದ್ದು. ಚನ್ನಬಸವಣ್ಣನವರಂತ ಆಗಿ ಹೋದ್ರು. ಬಸವಣ್ಣನವರ ಅಕ್ಕನ ಮಗ ಚನ್ನಬಸವಣ್ಣ ಬದುಕಿದ್ದು ಕೇವಲ 25 ವರ್ಷ. 25 ವರ್ಷದ ತರುಣ ಚನ್ನಬಸವಣ್ಣ ಇಡೀ ಅನುಭವ ಮಂಟಪದ ಎಲ್ಲಾ ಶರಣರಲ್ಲಿ ಮಹಾನುಭಾವಿ, ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ. ಸಾಕಷ್ಟು ಬಿರುದುಗಳು ಆ ಚನ್ನಬಸವಣ್ಣನಿಗೆ. ಅನುಭವ ಮಂಟಪದಲ್ಲಿ ಅಲ್ಲಮಾಪ್ರಭುಗಳಿಗೆ ಮತ್ತು ಬಸವಣ್ಣನವರಿಗೆ ಏನು ತಿಳಿತಿರ್ಲಿಲ್ಲಲ್ಲ ಅದು ಯಾರಿಗೆ ತಿಳಿತಿತ್ತು ಅಂದ್ರೆ ಚನ್ನಬಸವಣ್ಣನಿಗೆ ತಿಳಿತಿತ್ತಂತೆ. ಅಷ್ಟು ಬಹಳ ದೊಡ್ಡ ಜ್ಞಾನಿ. ಆ ಚನ್ನಬಸವಣ್ಣನವರು ಒಂದು ವಚನ ಬರೀತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನ್ನೆಲ್ಲಿಯದು. ವಚನಗಳು ನಮಗೆ ಬಹಳಷ್ಟು ತಿಳುವಳಿಕೆಯನ್ನು ಉಂಟು ಮಾಡ್ತಾವ. ವಚನಗಳು ಜಾತ್ಯಾತೀತವಾಗಿದ್ದಾವೆ. ವಚನಗಳು ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥವುಗಳೇ ಹೊರತಾಗಿ ಒಂದು ಜಾತಿಗೆ ಮೀಸಲಾಗಿರ್ತಕ್ಕಂಥವುಗಳು ಅಲ್ಲ. ಈಗೇನಿದೆಯಲ್ಲ ಬಯಲೈತೆಲ್ಲ, ಬಯಲಲ್ಲಿ ಕುಂತಿದೀವಿ ನಾವೆಲ್ಲ. ಅಂತರ ಇದೆ ಭೂಮಿಗೂ ಮತ್ತು ಆಕಾಶಕ್ಕೂ ಅಂತರ ಇದೆ. ಇದು ಏನಾದರೂ ಗಟ್ಟಿಗೊಂಡು ಬಿಟ್ರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳ, ಮೂರು ಲೋಕಗಳು, ಒಟ್ಟು 14 ಲೋಕಗಳು, ಕೆಳಗೆ 7 ಮೇಲೆ 7, ನಾವು ಮಧ್ಯದಲ್ಲಿದ್ದೇವೆ. ಬಹಳಷ್ಟು ಪಾಪ ಕಾರ್ಯಗಳನ್ನ ಮಾಡಿದ್ರೆ ಕೆಳಗಿನ ಲೋಕಕ್ಕೆ ಹೋಗ್ತೇವೆ, ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಮೇಲಿನ ಲೋಕಕ್ಕೆ ಹೋಗ್ತೇವೆ ಅಂತ ಶಾಸ್ತ್ರಗಳು ಹೇಳ್ತಾವ. 14 ಲೋಕಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು 3 ಲೋಕಗಳು, ಸ್ವರ್ಗ ಮರ್ತ್ಯ ಪಾತಾಳ. ಈ 3 ಲೋಕಗಳಿಗೆ ಅಂತರ ಉಳಿಯೋದಿಲ್ಲ ಅಂತ ಹೇಳ್ತಾನೆ ಚನ್ನಬಸವಣ್ಣ. ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿಯದೋ. ಮಳೆಯಾಗುವಾಗ ಆ ಹನಿ ಬೀಳ್ತಾವಲ್ಲ ನೀರ ಹನಿಗಳು, ಆ ನೀರ ಹನಿಗಳೆಲ್ಲ ಮುತ್ತುಗಳಾಗಲಿ ಅಂತ ನಾವು ಬಯಸಿದ್ವಿ ಅಂತಂದ್ರೆ 7 ಸಮುದ್ರಕ್ಕೆ ನೀರಿಲ್ದಂಗ ಆಗಿ ಹೋಗ್ತದೆ. ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿಯದು, ಎಲ್ಲರಿಗೂ ಆಸೆ ಇರ್ತದೆ ಮುತ್ತಾಗಬೇಕು ನೋಡ್ರಿ ಬೀಳುವ ಹನಿಗಳೆಲ್ಲ ಅಂತೇಳಿ. ಆದ್ರೆ ಅವ್ರ ವಿಚಾರದಲ್ಲಿ ಹಂಗ ಆಗಕ್ಕೆ ನಡೆಯಂಗಿಲ್ಲ, ನೀರಿಲ್ದಂಗಾಗಿ ಹೋಗ್ತದೆ. ಹುಟ್ಟಿದ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿಯದು. ಏ
ಸನ್ಯಾಸಿಗಳಾಗೋದು ಬಹಳ ಚಲೋ ರೀ, ಬ್ರಹ್ಮಚಾರಿಗಳಾಗೋದು ಬಹಳ ಚಲೋ, ಯೋಗಿಗಳಾಗೋದು ಬಹಳ ಚಲೋ, ಜ್ಞಾನಿಗಳಾಗೋದು ಬಹಳ ಚಲೋ ಅಂತ ಎಲ್ಲರೂ ನಿರ್ಣಯ ಮಾಡಿಕೊಂಡು ಮದುವೆನ ಆಗಲಾರ್ದಂಗೆ ಇದ್ರು ಅಂತಂದ್ರ ಈ ಸೃಷ್ಟಿ ನಡಿಬೇಕಂಗ. ಎಲ್ಲೋ ಒಬ್ರ ಆದ್ರೆ ಯೋಗ್ಯ ಅದು, ಎಲ್ಲರೂ ಹಾಗೆ ಆದ್ರ ನಡಿಬೇಕೆಲ್ಲಿ ಭವದ ಬಳ್ಳಿ ಅದು ಸದಾಕಾಲ ಹಬ್ಬತಾ ಇರಬೇಕಾದ್ರೆ ಎಲ್ಲರೂ ಮದುವೆ ಆಗ್ಲೇಬೇಕು. ಎಲ್ಲರೂ ಶಿವಜ್ಞಾನಿಗಳಾದ್ರೆ ನಡೆಯೋದಿಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಶಿವಜ್ಞಾನಿಗಳು. ಮೂರು ಭಾಗ ಮಾಡ್ತಾನೆ ಚನ್ನಬಸವನ್ನ, ಸಾವಿರಕ್ಕೊಬ್ಬ ಸತ್ಯ, ಸಾವಿರ ಜನರಲ್ಲಿ ಒಬ್ಬ ಸತ್ಯವನ್ನ ಮಾತಾಡಬಹುದು, ಲಕ್ಷಕ್ಕೊಬ್ಬ ಭಕ್ತ, ಎಲ್ಲರೂ ಭಕ್ತರಲ್ಲ, ಒಂದು ಲಕ್ಷ ಜನರನ್ನು ನಿಲ್ಲಿಸಿದ್ರೆ ಅಲ್ಲೊಬ್ಬ ಭಕ್ತ ಸಿಗ್ತಾನೆ, ಕೋಟಿಗೊಬ್ಬ ಶರಣ. ಬಹಳ ಮಂದಿಗೆ ಶರಣರು ಶರಣರು ಅಂತಾರೆ, ಇತ್ತಿತ್ತಲಾಗಿಂತೂ ಬರ್ರಿ ಶರಣರ ಹೋಗ್ರಿ ಶರಣರ. ಆದ್ರೆ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಶರಣರು ಅಂದ್ರೆ ಕೋಟಿಗೊಬ್ರು. ಉದಾಹರಣೆಗಾಗಿ ನಾಲ್ವತ್ವಾಡದ ವೀರೇಶ್ವರ ಶರಣರು ಕೋಟಿಗೊಬ್ಬರಾಗಿ ಹೋದ್ರು, ಅವ್ರು ಆಗಿ ಹೋಗಿ ನೂರು ವರ್ಷದ ಮೇಲಾಯ್ತು. ಕೋಟಿಗೊಬ್ಬರ ಆದ್ರು ಅನ್ನುವ ಕಾರಣಕ್ಕಾಗಿನೇ ಅವರು ನಮಗ ಎದ್ದು ಕಾಣ್ತಾ ಇದ್ದಾರೆ, ಎದ್ದು ಕಾಣ್ತಾ ಇದ್ದಾರೆ. ಸತ್ಯವನ್ನ ಮಾತಾಡಬೇಕು, ಎಷ್ಟು ಸಾಧ್ಯ ಇದೆ ಅಷ್ಟು ಸತ್ಯವನ್ನ ನುಡಿಯುವ ಪ್ರಯತ್ನವನ್ನ ನಾವೆಲ್ಲ ಜೀವನದಲ್ಲಿ ಮಾಡಬೇಕು. ಉಪನಿಷತ್ತುಗಳು ಕೂಡ ಅದನ್ನೇ ಹೇಳ್ತಾವ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯ, ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಹೇ ಮನುಷ್ಯ, ನೀ ಏನ್ ಮಾಡಬೇಕು ಅಂತಂದ್ರೆ ಪ್ರಿಯವಾದದ್ದನ್ನ ಮಾತಾಡು, ಸತ್ಯವಾದದ್ದನ್ನೇ ಮಾತಾಡು. ನಿನ್ನ ಮಾತಿನಲ್ಲಿ ಸತ್ಯ ಇರಬೇಕು ಮತ್ತು ಪ್ರೀತಿ ಇರಬೇಕು. ಪ್ರೀತಿ ಇರಬೇಕಂತ ಹೇಳಿ ಸುಳ್ಳನ್ನ ಹೇಳ್ತಾ ಹೋಗ್ಬೇಡ, ಸತ್ಯವನ್ನ ಮಾತನಾಡು. ಆ ಸತ್ಯ ನಿನಗೆ ಬಹಳಷ್ಟು ತಾಕತ್ತನ್ನು ತಂದುಕೊಡ್ತದೆ, ಎದುರಿಗಿರುವಂತಹ ವ್ಯಕ್ತಿಗೂ ಕೂಡ ಬಹಳಷ್ಟು ತಾಕತ್ತನ್ನು ತಂದುಕೊಡ್ತದೆ. ಅಪ್ರಿಯವಾಗಿರುವಂತಹ ಸತ್ಯವನ್ನು ನುಡಿಯಬೇಡ, ಅಪ್ರಿಯವಾಗಿರುವಂತಹ ಸತ್ಯವನ್ನು ನುಡಿಬೇಡ, ಪ್ರಿಯವಾಗಿರುವಂತಹ ಸುಳ್ಳನ್ನು ಆಡಬೇಡ. ಎರಡದವ, ಪ್ರಿಯವಾದ ಸುಳ್ಳನ್ನು ಹೇಳಲಿಕ್ಕೆ ಬರ್ತದೆ, ಅಪ್ರಿಯವಾದ ಸತ್ಯವನ್ನು ಹೇಳಲಿಕ್ಕೆ ಬರ್ತದೆ. ಕೆಲವು ಸತ್ಯ ಹೇಳುವಾಗ ಅಪ್ರಿಯ ಆಗಬಹುದು. ಉದಾಹರಣೆಗಾಗಿ ಒಂದು ಆಕಳನ್ನ ಒಬ್ಬ ಮನುಷ್ಯ ಬೆನ್ನು ಹತ್ತಿಕೊಂಡು ಹೊರಟಿದ್ದಾನೆ, ಒಂದು ಆಕಳು. ಆ ಬೆನ್ನು ಹತ್ತಿಕೊಂಡು ಹೊರಟಿರುವಂತಹ ಮನುಷ್ಯ ಅವ ಕಟುಗನಿದ್ದಾನೆ. ಆಕಳನ್ನ ಕಡಿಯವರು ಏನದಾರಲ್ಲ ಅವ್ರಿಗೆ ಕಟುಗರಂತಾರೆ. ಆಕಳು ಅವನಿಂದ ತಪ್ಪಿಸಿಕೊಂಡು ಹೊರಟಿದೆ. ಒಂದು ನಾಲ್ಕು ರಸ್ತೆಗಳು ಕೂಡಿರುವಂತಹ ಜಾಗದಲ್ಲಿ ನೀ ನಿಂತುಕೊಂಡಿಯ. ಆ ನಿಂತ ಜಾಗದೊಳಗೆ ಅವ ಬಂದ, ಆಕಳು ಎಲ್ಲಿ ಹೋತ್ರಿ ಅಂತ ಕೇಳಿದ. ಅವಾಗ ನೀ ಸುಳ್ಳು ಹೇಳಬೇಕೋ ಸತ್ಯ ಹೇಳಬೇಕೋ? ಇಲ್ಲೊಂದು ಬಹಳ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಸತ್ಯ ಹೇಳ್ತೀಯ, ಪಾಪದ ಕೆಲಸ ಮಾಡಿದಂಗಾಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸುಳ್ಳನ್ನೇ ಹೇಳಬೇಕು, ಈ ಜಾಗದಲ್ಲಿ ಸುಳ್ಳನ್ನ ಹೇಳಬೇಕು. ಆ ಆಕಳದ ಜೀವ ಉಳಿಬೇಕಾಗಿತ್ತು ಅಂದ್ರೆ ಸುಳ್ಳನ್ನೇ ಹೇಳಬೇಕು. ಅದು ಹೋದ ದಿಕ್ಕಿನ ವಿರುದ್ಧ ದಿಕ್ಕನ್ನ ಆತನಿಗೆ ತೋರಿಸ್ಬೇಕು. ಆಕಳ ಈ ಕಡೆ ಪೂರ್ವಕ್ಕೆ ಹೋಗಿದ್ರೆ ನೀ ಪಶ್ಚಿಮಕ್ಕೆ ಹೋಗ್ತು ಅಂತ ಹೇಳಬೇಕು. ಕೆಲವು ಸಂದರ್ಭಗಳು ಹಾಗೆ ಬರ್ತಾವ.

ಒಬ್ಬ ತಪಸ್ಸಿ ಕುಂತ್ಕೊಂಡಿದ್ದಂತೆ. ಆತನ ಉದ್ದೇಶವೇ ಯಾವುದು ಅಂತಂದ್ರೆ, ಸತ್ಯವನ್ನೇ ಹೇಳುತ್ತೇನೆ, ನಾನು ಎಂದೂ ಸುಳ್ಳನ್ನ ಹೇಳೋದಿಲ್ಲ, ಎಂದೂ ಸುಳ್ಳನ್ನ ಹೇಳೋದಿಲ್ಲ ಅಂತ ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಆ ತಪಸ್ವಿಗೆ ಒಂದು ಪರೀಕ್ಷೆ ಬರ್ತದೆ. ಕೆಲವು ಸಾರಿ ಅಗ್ನಿ ಪರೀಕ್ಷೆಗಳು ಬಹಳ ಒಳ್ಳೆಯವರಿಗೆ ಬರೋದು. ಆ ಮನುಷ್ಯ ತಪಸ್ಸಿ ಕುಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಓಡಿ ಬಂದ್ಲು. ಪ್ರಾಯದವಳು, ರೂಪವಂತಳಾಗಿದ್ಲು, ಬಹಳಷ್ಟು ಆಯಾಸಗೊಂಡಿದ್ಲು, ಬಳಲಿದ್ಲು. ಒಬ್ಬ ಕ್ರೂರ ಮನುಷ್ಯ ಅವಳನ್ನ ಬೆನ್ನ ಹತ್ತಿಕೊಂಡು ಬಂದಿದ್ದ. ಅವಳು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲಾ ಕಡೆಗೆ ಓಡಾಡ್ತಾ ಓಡಾಡ್ತಾ ಎಲ್ಲಿಗೆ ಬಂದ್ಲು ಅಂತಂದ್ರೆ, ಆ ತಪಸ್ಸು ಮಾಡುವ ತಪಸ್ವಿಯ ಗುಹೆಗೆ ಬಂದ್ಲು. ಬಂದವಳೆ ಹೇಳ್ತಾಳೆ, ಸ್ವಾಮಿ ಶೀಘ್ರದೊಳಗೆ ನನ್ನನ್ನ ಕಾಪಾಡ್ರಿ, ಬಂದ ಕಾರಣವನ್ನ ಕೇಳಬೇಡ್ರಿ, ಆಮೇಲೆ ಕಾರಣವನ್ನ ಹೇಳ್ತೇನೆ, ಈಗ ಒಂದು ನಿಮಿಷದೊಳಗೆ ನೀವು ನನ್ನನ್ನ ಕಾಪಾಡ್ಲಿಲ್ಲ ಅಂತಂದ್ರೆ ನನ್ನ ಸರ್ವಸ್ವ ನಾಶ ಆಗಿ ಹೋಗ್ತದೆ. ಆ ಕೂಡ್ಲೆ ಅವ ಹೇಳ್ದ, ತಪಸ್ವಿ ಸತ್ಯವನ್ನೇ ಹೇಳ್ತೀನಿ ಅಂತ ತಪಸ್ಸಿ ಕುಳಿತಿರ್ತಕ್ಕಂಥ ಅವ ಹೇಳ್ತಾನ, ಓಹೋ ಹೀಗೇನು, ಏನು ಮಾಡಬೇಡ ನೀನು, ಇಂಥ ಜಾಗದಾಗ ಹೋಗಿ ಕುಂತ್ಕೋ. ಯಾವ ವ್ಯಕ್ತಿ ಬೆನ್ನ ಹತ್ತಿಕೊಂಡು ಬಂದಿದ್ದ ಅವ ನೇರವಾಗಿ ತಪಸ್ವಿ ಹತ್ರ ಬಂದು, ಇಲ್ಲೊಬ್ಬಳ ಹೆಣ್ಮಗಳು ಓಡಿ ಬಂದ್ಲಲ್ಲ, ಇಲ್ಲೇನಾದ್ರೂ ಒಳಗೆ ಬಂದ್ಲ ಅಂತ ಕೇಳ್ದ. ಕುಂತಿದ್ದದಕ್ಕವ ಜೀವನದಲ್ಲಿ ಸುಳ್ಳು ಹೇಳೋದಿಲ್ಲ ಅಂತ ಕುಂತಾನ ತಪಸ್ಸಿಗೆ. ಬಹಳ ವರ್ಷ ಆಗೈತಾಗ್ಲಿ, ಇನ್ನೇನು ವರ ಸಿಗೋ ಕಾಲ, ವರ ಸಿಗೋ ಕಾಲದಾಗ ಇದು ಕನ್ಯಾ ಒಳಗೆ ಬಂದೈತೆ. ಏನ್ ಮಾಡೋದು, ಏನ್ ಹೇಳೋದಿಲ್ಲಿ, ಸತ್ಯವನ್ನು ಹೇಳಬೇಕು, ಅವಳ ರಕ್ಷಣೆನೂ ಕೂಡ ಆಗಬೇಕು.

ರೈತ ಬಾಂಧವರುಗಳ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 29ರಂದು 1 ಮಿಲಿಮೀಟರ್ ಮಳೆಯಾಗುವ ಸಂಭವನೀಯತೆ ಇದೆ. ಹಗರಣ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 78% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 55% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

0: ಇಲ್ಲಿಯವರೆಗೆ ಭಾರತಿ ಕರಿರಾಯನ್ಗೌಡರ್ ಅವರಿಂದ ಹವಾಮಾನ ಮಾಹಿತಿ ಕೇಳಿದಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವಿಶೇಷ. ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ಮಾತನಾಡಲಿದ್ದಾರೆ ದೇವರ ಹೆಪ್ಪರಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರು.
1: ನಮಸ್ಕಾರ ಆತ್ಮೀಯ ಸಹಕಾರ ರೇಡಿಯೋ ಕೇಳುಗರೆ, ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಮಹತ್ವದ ಕುರಿತು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಭಾರತೀಯ ಹಾಕಿ ಕ್ರೀಡೆಯ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ಸ್ಮರಿಸುವ ದಿನವಾಗಿದೆ. ಅವರು ತಮ್ಮ ಅದ್ಭುತ ಹಾಕಿ ಕೌಶಲ್ಯದಿಂದ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಗೌರವ ತಂದುಕೊಟ್ಟ ಕ್ರೀಡಾಪಟು. ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕ್ರೀಡೆಯು ವಹಿಸುವ ಮಹತ್ತರವಾದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಕ್ರೀಡೆಯು ದೈಹಿಕವಾಗಿ ಸದೃಢರನ್ನಾಗಿ ಮಾಡುವುದು ಮಾತ್ರವಲ್ಲದೆ ಅದು ನಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತದೆ ಮತ್ತು ನಮ್ಮನ್ನು ಚುರುಕಾಗಿಸುತ್ತದೆ. ಹಾಗಾಗಿ ಯುವಕರನ್ನು ಮತ್ತು ಶಾಲಾ ಮಕ್ಕಳನ್ನು ಕ್ರೀಡೆಯತ್ತ ಆಕರ್ಷಿತರನ್ನಾಗಿ ಮಾಡಲು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಸರ್ಕಾರವು ಕ್ರೀಡೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ರಾಷ್ಟ್ರೀಯ ಕ್ರೀಡಾ ದಿನದಂದು ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಕ್ರೀಡಾ ತರಬೇತಿದಾರರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇವುಗಳಲ್ಲಿ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಮುಂತಾದವು ಸೇರಿವೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಯವರು ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. ಆತ್ಮೀಯರೇ, ಮೇಜರ್ ಧ್ಯಾನ್ಚಂದ್ ಅವರು ಅಲಹಾಬಾದ್ನಲ್ಲಿ 29 ಆಗಸ್ಟ್ 1905ರಲ್ಲಿ ಜನಿಸುತ್ತಾರೆ. ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಧ್ಯಾನ್ಚಂದ್ 1922ರಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ರೆಜಿಮೆಂಟಲ್ ಸ್ಕ್ವಾಡ್ಗೆ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅಲ್ಲದೆ ಇವರೊಬ್ಬ ಶ್ರೇಷ್ಠ ಹಾಕಿ ಕ್ರೀಡಾಪಟುವಾಗಿದ್ದು ಅವರನ್ನು ಹಾಕಿ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. 1928ರಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಚಿನ್ನದ ಪದಕ ಗೆಲ್ಲುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಧ್ಯಾನ್ಚಂದ್ ಅವರು 1926ರಿಂದ 1949ರವರೆಗೆ ಭಾರತಕ್ಕಾಗಿ ಹಾಕಿ ಆಡಿದರು. ಅವರ ವೃತ್ತಿ ಜೀವನದ ಅವಧಿಯಲ್ಲಿ 1928, 1932 ಮತ್ತು 1936ರಲ್ಲಿ ಭಾರತಕ್ಕೆ ಒಲಿಂಪಿಕ್ ಪದಕವನ್ನು ತಂದುಕೊಟ್ಟರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ 185 ಪಂದ್ಯಗಳನ್ನು ಆಡಿದ್ದಾರೆ. ಸ್ನೇಹಿತರೆ, 1936 ಆಗಸ್ಟ್ 15ರಂದು ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ವಿರುದ್ಧ ಹೊಡೆದ 8 ಗೋಲುಗಳಲ್ಲಿ ಧ್ಯಾನ್ಚಂದ್ ಅವರು 6 ಗೋಲುಗಳನ್ನು ಹೊಡೆದು ಬೀಗಿದರು. ಈ ಆಟದಿಂದ ಬೆರಗಾದ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಭಾರತ ತಂಡ ನಾಯಕನಿಗೆ ಜರ್ಮನಿ ಸೈನ್ಯದಲ್ಲಿ ಹುದ್ದೆ, ಜರ್ಮನಿ ಪೌರತ್ವ ಹಾಗೂ ಫೋಲೋನಲ್ ಗೌರವ ಕೊಡುವುದಾಗಿ ಆಮಿಷವಡ್ಡಿ ಜರ್ಮನಿಗೆ ಬರಲು ಆಹ್ವಾನ ಕೊಟ್ಟರು. ಆದರೆ ಧ್ಯಾನ್ಚಂದ್ ಅವರು, ನಾನು ಭಾರತೀಯ, ಭಾರತವೇ ನನ್ನ ಜೀವಾತ್ಮ ಎಂದು ನಯವಾಗಿ ತಿರಸ್ಕರಿಸಿದರು. ಸ್ನೇಹಿತರೆ, ಈ ಅಪ್ಪಟ ದೇಶಪ್ರೇಮಿ ಹಾಕಿಯ ದಂತಕತೆಯ ಗೌರವಾರ್ಥವಾಗಿ ಭಾರತ ಮಾತ್ರವಲ್ಲದೆ ವಿಶ್ವದ ಶ್ರೇಷ್ಠ ಹಾಕಿಪಟು ಎನಿಸಿಕೊಂಡ ಈ ಸಾಧಕನ ಪುತ್ಥಳಿ ಭಾರತದಲ್ಲಿ ಇರುವುದು ವಿಶೇಷವಿಲ್ಲ. ಆದರೆ ಆಸ್ಟ್ರಿಯಾದ ವಿಯಾಮ್ನಲ್ಲಿ ಇವರ ಮೊದಲ ಪುತ್ಥಳಿ ಸ್ಥಾಪಿತವಾಯಿತು. ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಆಡಿಸಿದ ಛಾಪು ಎಂಥದ್ದು ಎಂದು ಊಹಿಸಬಹುದು. ಭಾರತದ ಹಾಕಿಯನ್ನು ವಿಶ್ವ ಮಟ್ಟದಲ್ಲಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಹಾಕಿ ಮಾಂತ್ರಿಕನಿಗೆ ಸಲ್ಲುತ್ತದೆ. ಆತ್ಮೀಯ ಕೇಳುಗರೆ, ಹಿಂದಿನ ದಿನಗಳಲ್ಲಿ ಮಕ್ಕಳು ಮತ್ತು ಯುವಕರು ಮೊಬೈಲ್ ಫೋನ್, ಕಂಪ್ಯೂಟರ್, ಟಿವಿ ಮುಂತಾದವುಗಳಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆ ಅಥವಾ ವ್ಯಾಯಾಮಕ್ಕೆ ಮೀಸಲಿಡುವುದು ಬಹಳ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಓದುವುದು ಮುಖ್ಯ, ಆಟವಾಡುವುದು ಸಮಯ ವ್ಯರ್ಥ ಎಂಬ ತಪ್ಪು ಕಲ್ಪನೆ ಇರುತ್ತದೆ. ಆದರೆ ಓದು ಮತ್ತು ಕ್ರೀಡೆ ಎರಡೂ ಪರಸ್ಪರ ಪೂರಕವಾಗಿವೆ. ದೈಹಿಕವಾಗಿ ಆರೋಗ್ಯವಾಗಿರುವ ವಿದ್ಯಾರ್ಥಿಗೆ ಓದಿನಲ್ಲಿಯೂ ಹೆಚ್ಚು ಚುರುಕುತನದಿಂದ

0: ಒಳಗಿಕೊಳ್ಳಲು ಸಾಧ್ಯವಾಗುತ್ತದೆ. ಕ್ರೀಡೆ ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಆದ್ದರಿಂದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಕ್ರೀಡೆಯಲ್ಲಿ ಗೆಲುವಿಗಿಂತ ಕ್ರೀಡಾ ಮನೋಭಾವ ಮುಖ್ಯ. ಕ್ರೀಡೆಯಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ. ಒಬ್ಬರು ಗೆದ್ದರೆ ಮತ್ತೊಬ್ಬರು ಸೋಲುತ್ತಾರೆ. ಆದರೆ ಸೋಲು ನಮ್ಮ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ. ಗೆಲುವು ಸಂತೋಷವನ್ನು ನೀಡುತ್ತದೆ, ಸೋಲು ಅನುಭವವನ್ನು ನೀಡುತ್ತದೆ. ಆದ್ದರಿಂದ ಕ್ರೀಡೆಯಲ್ಲಿ ಮುಖ್ಯವಾದುದು ಕೇವಲ ಪದಕವಲ್ಲ, ಪ್ರಾಮಾಣಿಕತೆ, ಪರಿಶ್ರಮ, ಶಿಸ್ತು, ತಂಡದ ಮನೋಭಾವ ಮತ್ತು ಕ್ರೀಡಾಸ್ಫೂರ್ತಿ ಕೂಡ ಅಷ್ಟೇ ಮುಖ್ಯ. ಆತ್ಮೀಯ ಕೇಳುಗರೆ, ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಉತ್ತಮ ಆರೋಗ್ಯವನ್ನು ನೀಡಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಆಟವಾಡಲು ಅವಕಾಶ ನೀಡಿ. ಮೊಬೈಲ್ ಮತ್ತು ಟಿವಿಯ ಮುಂದೆ ಕಳೆಯುವ ಸಮಯವನ್ನು ಕಡಿಮೆ ಮಾಡಿ ಮೈದಾನಕ್ಕೆ ಹೋಗುವಂತೆ ಪ್ರೋತ್ಸಾಹಿಸಿ. ಮಕ್ಕಳು ಮಾತ್ರವಲ್ಲ, ಯುವಕರು ಮತ್ತು ವಯಸ್ಕರು ತಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಗೆ ಸಮಯ ನೀಡಬೇಕು. ಕೊನೆಯದಾಗಿ ಒಂದು ಮಾತು ಹೇಳಲು ಬಯಸುತ್ತೇನೆ. ಕ್ರೀಡೆ ಎಂದರೆ ಕೇವಲ ಮೈದಾನದಲ್ಲಿ ಗೆಲ್ಲುವ ಸ್ಪರ್ಧೆಯಲ್ಲ, ಅದು ಜೀವನವನ್ನು ಗೆಲ್ಲಲು ಕಲಿಸುವ ಪಾಠಶಾಲೆ. ಆದ್ದರಿಂದ ಈ ರಾಷ್ಟ್ರೀಯ ಕ್ರೀಡಾ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋಣ. ನಮ್ಮ ಮಕ್ಕಳನ್ನು ಕ್ರೀಡೆಯತ್ತ ಪ್ರೋತ್ಸಾಹಿಸೋಣ. ಆರೋಗ್ಯಕರ ವ್ಯಕ್ತಿ, ಆರೋಗ್ಯಕರ ಸಮಾಜ ಮತ್ತು ಆರೋಗ್ಯಕರ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರಿಂದ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ನನ್ನ ವಿಷಯ ಆಕ್ರೋಧ. ಮನುಷ್ಯನ ಪಾಲಿಗೆ ಒಳಗಣ್ಣು ಪ್ರಾಮಾಣಿಕ ಉತ್ತರ ನೀಡುತ್ತದೆ. ಅನೇಕ ಮಂದಿ ತಮ್ಮ ಅಹಂಕಾರ ಮೆರೆಸಲು ಒಳಗಣ್ಣಿನ ಮಾತಿಗೆ ಕಿವಿ ಕೊಡುವುದಿಲ್ಲ. ಆಗ ನಮ್ಮ ಒಳಗೆ ಇರುವ ಕೀಚಕ ತಲೆ ಎತ್ತಿ ನಿಲ್ಲುತ್ತದೆ. ಕೋಪ, ರೋಷ, ದ್ವೇಷ, ಸೇಡು ಇವೆಲ್ಲ ರಾಕ್ಷಸ ಗುಣಗಳು. ಈ ಗುಣಗಳು ಮೊದಲು ನಮಗೆ, ನಂತರ ಸಮಾಜಕ್ಕೆ ಹಾನಿಕಾರಕ. ಆಕ್ರೋಧದಿಂದ ಉಂಟಾಗುವ ಅನಾಹುತಗಳನ್ನು ಮಿಲಿಯನ್ ಹಣದಿಂದ ಲೆಕ್ಕ ಹಾಕಿದರೂ ಆಗುವುದಿಲ್ಲ. ಮನುಷ್ಯನ ಪಾಲಿಗೆ ಈ ಜೀವನ ಸುಂದರವಿರಲಿ. ಅವನು ತನ್ನ ಬದುಕು ಕೋಪದ ಕೈಗೆ ನೀಡಿ ಹಾಳು ಮಾಡಿಕೊಳ್ಳಲು ಬಿಡಬಾರದು. ಆಕ್ರೋಧ ಪರಿಹಾರ ಆಗಬೇಕು, ನಮ್ಮಿಂದ ದೂರ ಆಗಬೇಕು ಎನ್ನುವ ಹಂಬಲ ಇದ್ದರೆ ಪ್ರತಿ ಕ್ಷಣ ನಮ್ಮ ಆತ್ಮದ ಕಳಕಳಿ. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ನಮಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಬೇಕು. ಆಗ ಮನಸ್ಸು ಬೇರೆ ಕಡೆ ಲಗ್ನವಾಗುತ್ತದೆ. ಲಗ್ನ ಎಂದರೆ ತಲ್ಲೀನ, ಗಮನ ಬೆರೆಯುವುದು ಎನ್ನುವ ಅರ್ಥ. ಹೀಗೆ ಜೀವನದಲ್ಲಿ ಚಟಗಳನ್ನು ದುಶ್ಚಟ ಮಾಡಿಕೊಳ್ಳುವ ಮೊದಲು ದೂರ ಸರಿಸಿ ನಮ್ಮ ಜೀವನದ ಸಂತೋಷ ಹಾಳು ಮಾಡುವ ಕೋಪದಿಂದ ಮುಕ್ತಿ ಪಡೆದುಕೊಳ್ಳಿ. ಒಂದು ಬಾರಿ ನೆಮ್ಮದಿ ಸಂತೋಷ ಅನುಭವಿಸಿ ನೋಡಿ. ಆಕ್ರೋಧ ಯಕಶ್ಚಿತ್ ಎನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಬೆಳಗಿನ ಮುಂಜಾವಿನಲ್ಲಿ ತಣ್ಣನೆಯ ಗಾಳಿಯಲ್ಲಿ ವಾಕಿಂಗ್ ಮಾಡುವ ಸಮಯದಲ್ಲಿ ಸಿಗುವ ಅನುಭವ ನೆಮ್ಮದಿ ಎನ್ನಬಹುದು. ಅಂತಹ ಸುಂದರ ಅನುಭವ ನಿಮ್ಮದಾಗಿಸಿಕೊಳ್ಳಿ. ತೀವ್ರ ಸ್ವರೂಪದ ಬಿಕ್ಕಟ್ಟು ಉದ್ಭವಿಸಿದಾಗ ಯಾವುದೇ ಬಗೆಯ ಪಲಾಯನವು ಭವಿಷ್ಯದ ಪ್ರಕ್ಷೇಪಣೆ ಎಂದು ಮನಸ್ಸು ಮನಗಂಡಾಗ ಮತ್ತು ಯಾವುದೇ ಚಲನೆ ಇಲ್ಲದೆ ಬಿಕ್ಕಟ್ಟಿನ ಸ್ಥಿತಿಯಲ್ಲೇ ಉಳಿದಾಗ ನಿಜಕ್ಕೂ ಏನಾಗುತ್ತದೆ ಎಂಬುದನ್ನು ನೋಡಬೇಕು. ಬಿಕ್ಕಟ್ಟಿನ ವಸ್ತುಸ್ಥಿತಿ ನಿಶ್ಚಲವಾದುದು. ಮನಸ್ಸು ಈ ನಿಶ್ಚಲ ವಸ್ತುಸ್ಥಿತಿಯಿಂದ ದೂರ ಸರಿಯದೇ ಅದರೊಂದಿಗೆ ಇರಬಹುದೇ ಎಂಬುದನ್ನು ಸರಳಗೊಳಿಸಿದಾಗ ಕೆಲವೊಮ್ಮೆ ಅನಿಸುತ್ತದೆ, ನಾನು ಉರಿದು ಬೀಳುತ್ತಿದ್ದೇನೆ, ಏಕೆಂದರೆ ನಾನು ನನ್ನ ಜೀವನವನ್ನು ಯಾವುದಕ್ಕೋ ತೆತ್ತುಕೊಂಡಿದ್ದೇನೆ. ಆದರೆ ಯಾರೋ ಒಬ್ಬರು ಮೋಸ ಮಾಡಿದ್ದಾರೆ ಎಂದು ನನಗನಿಸಿದ್ದಾರೆ. ಹೀಗಾಗಿ ನಾನು ಉರಿದು ಬೀಳುತ್ತೇನೆ. ಕೆಂಡಾಮಂಡಲವಾಗುವ ಆ ಸ್ಥಿತಿಯೇ ನನ್ನೆಲ್ಲ ಶಕ್ತಿ. ನಾನು ಆ ಶಕ್ತಿಯನ್ನು ಉಪಯೋಗಿಸಿಕೊಂಡಿಲ್ಲ. ಬದಲಾಗಿ ನನ್ನ ಎಲ್ಲ ಶಕ್ತಿ ಸಂಚಯನಗೊಂಡು ಆಕ್ರೋಧವಾಗಿ ಹೊರಹೊಮ್ಮಿದೆ. ಹೀಗಾಗಿ ಅನುವಾದಿಸದೆ, ಈ ಗುರಿ ಮಾಡದೆ, ಕಾರಣ ಕೊಡದೆ ಕೇವಲ ಆಕ್ರೋಧವನ್ನು ಹಿಡಿದಿಡಿ. ಎಲ್ಲ ಒಳಿತಿನೊಂದಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.

0: ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವೀಣಾವಾಣಿ. ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನ ಕೇಳೋಣ.
1: ಸ್ತ್ರೀಯರ ತೊಂದರೆಗಳು ಹಾಗೂ ಮುಕ್ತ ಸಂವಹನದ ಕೊರತೆ ಬಹುತೇಕ ಮಹಿಳೆಯರು ಅನುಭವಿಸೋ, ಆದರೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಲಾಗದ ಅತಿಯಾದ ಮುಜುಗರ, ಒತ್ತಡ ಹಾಗೂ ತೊಂದರೆಗಳನ್ನು ತಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಬಾರಿ ಅನುಭವಿಸಿಯೇ ಇರ್ತಾರೆ. ಆದರೆ ಹೇಳಿಕೊಳ್ಳೋದಿಲ್ಲ ಅಷ್ಟೇ. ಇಂತಹದೇ ಒಂದು ಅನಿರೀಕ್ಷಿತವಾಗಿ ಎದುರಾದ ಸಮಸ್ಯೆಯನ್ನ ಭಾರತ ದೇಶದ ಮಹಿಳಾ ಕ್ರಿಕೆಟ್ ತಂಡದ ಮುಂಚೂಣಿ ಆಟಗಾರ್ತಿ ಸ್ಮೃತಿ ಮಂದಾನಾ ಅವರು ಅನುಭವಿಸಿದ್ರು. ತಮಗೆ ಆದ ಈ ಅನುಭವವನ್ನ ಆಕೆ ತನ್ನ ಸಂದರ್ಶಿಸಿದ ಮಹಿಳೆ ಮುಂದೆ ಮುಕ್ತವಾಗಿ ಹೇಳಿಕೊಂಡಾಗ ಜಗತ್ತಿನಾದ್ಯಂತ ಹೆಣ್ಣು ಮಕ್ಕಳು ಇದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರು. ಬಹುತೇಕ ಹೆಣ್ಣು ಮಕ್ಕಳು ಇಂತಹ ಸಮಸ್ಯೆಗಳನ್ನ ತಾವೂ ಕೂಡ ಒಳಗಾದ ವಿಷಯವನ್ನ ಮೊದಲ ಬಾರಿಗೆ ತಮ್ಮ ಮನದ ಮೂಲೆಯಿಂದ ಹೊರಹಾಕಿದ್ರು. ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದ ಸಮಯದಲ್ಲಿ ಇನ್ನಿಂಗ್ಸ್ನ ಮಧ್ಯದಲ್ಲಿ ಒಮ್ಮಿನೊಮ್ಮಗಲೇ ತನಗೆ ಋತುಸ್ರಾವ ಆರಂಭವಾಗಿದ್ದು ಆಕೆಗೆ ಅರಿವಾಯಿತು. ಇದು ಆಕೆಗೆ ಅನಿರೀಕ್ಷಿತವಾಗಿತ್ತು, ಆದರೆ ಅದನ್ನು ಒಪ್ಪಿಕೊಳ್ಳೋದು ಕೂಡ ಅಷ್ಟೇ ಅನಿವಾರ್ಯವಾದ ಸಂಗತಿಯಾಗಿತ್ತು. ಇತರ ಎಲ್ಲಾ ಕ್ರೀಡೆಗಳಂತೆ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ಗೆ ಕೂಡ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಕಡ್ಡಾಯವಾಗಿತ್ತು. ಇದೀಗ ಆಕೆ ತನ್ನ ಋತುಸ್ರಾವದ ಅವಧಿಯಲ್ಲಿ ಬಿಳಿಯ ಬಟ್ಟೆಗಳನ್ನು ಆಡಬೇಕಾಗಿತ್ತು. ವಿಶೇಷವಾಗಿ ಮಹಿಳೆಯಾಗಿರುವ ಆಕೆಗೆ ಇದು ಒತ್ತಡದ ಸಂಗತಿಯಾಗಿತ್ತು. ತನಗೆ ಇರುವ ತೊಂದರೆಯ ತೀವ್ರತೆಯನ್ನ ಅರಿತ ಕೂಡಲೇ ಅಂಪೈರ್ ಬಳಿ ಧಾವಿಸಿದ ಆಕೆ ತನ್ನ ತೊಂದರೆಯನ್ನು ಹೇಳಿಕೊಂಡಳು. ಮ್ಯಾಚ್ನ ಮಧ್ಯದ ಅವಧಿಯಲ್ಲಿ ಪೂರ್ವ ನಿಯೋಜಿತವಲ್ಲದ ಮನವಿಯನ್ನ ಆಕೆ ಅನಿವಾರ್ಯವಾಗಿ ಮಾಡಿದ್ಲು. ನನಗೆ ಒಂದು ಪುಟ್ಟ ವಿರಾಮವನ್ನು ನೀಡಿದ್ರೆ ನಾನು ಕೂಡಲೇ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಸ್ಯಾನಿಟರಿ ಪ್ಯಾಡ್ ಧರಿಸಿ ಬರುವುದಾಗಿ ಆಕೆ ಕೇಳಿಕೊಂಡ್ಲು. ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡ ಅಂಪೈರ್ ಕೂಡಲೇ ಒಂದು ಪುಟ್ಟ ವಿರಾಮವನ್ನು ನೀಡಿ ಆಕೆಗೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬರೋಕೆ ಅನುಮತಿಯನ್ನ ನೀಡಿದ್ರು. ಆದರೆ ಘಟನೆಗೆ ಮಹತ್ವದ ತಿರುವು ದೊರೆತಿದ್ದು ಖುದ್ದು ಈ ಘಟನೆಯಿಂದ ಅಲ್ಲ, ಬದಲಾಗಿ ನಂತರದ ದಿನಗಳಲ್ಲಿ ಈ ಘಟನೆಯ ಕುರಿತು ಸ್ಮೃತಿ ಮಂದಾನಾ ಅವರು ಈ ಕುರಿತು ಮುಕ್ತವಾಗಿ ಮಾತನಾಡೋ ಧೈರ್ಯವನ್ನು ತೋರಿತು. ಋತುಸ್ರಾವ ಎಂಬುದು ಹೆಣ್ಣು ಮಕ್ಕಳ ಬದುಕಿನ ಅತ್ಯಂತ ಸಹಜವಾದ ಭಾಗವಾಗಿದ್ದು ಕ್ರೀಡೆಯಂಥ ವೃತ್ತಿಪರ ಆಟಗಳಲ್ಲಿ ಈ ಕುರಿತು ಯಾರೂ ಚರ್ಚಿಸುವುದಿಲ್ಲ. ತನಗಾದ ಈ ಅನುಭವವನ್ನು ಆಕೆ ಹಂಚಿಕೊಂಡಿದ್ದು ವಿಶೇಷವಾಗಿ ತೋರೋಕೆ ಕಾರಣ ಬಹಳಷ್ಟು ಮಹಿಳಾ ಅಥ್ಲೀಟ್ಗಳು ಸ್ಪರ್ಧೆಯ ಸಮಯದಲ್ಲಿ ಈ ರೀತಿಯ ತೊಂದರೆಗಳಿಂದ ಒದ್ದಾಡ್ತಾರೆ, ಆದರೆ ಈ ಕುರಿತು ಮಾತನಾಡೋಕೆ ಯಾರೊಬ್ಬರೂ ಮುಂದೆ ಬರುವುದಿಲ್ಲ ಎಂಬುದು ಆಕೆಯ ಕಳಕಳಿಯಾಗಿತ್ತು. ಆಕೆಯ ಪ್ರಾಮಾಣಿಕ ಅಭಿಪ್ರಾಯಕ್ಕೆ ವಿಶ್ವದಾದ್ಯಂತ ಪ್ರಶಂಸೆಯ ಸುರಿಮಳೆಯಾಗಿತ್ತು. ಇದೀಗ ಕ್ರೀಡೆಯಲ್ಲಿ ಋತುಸ್ರಾವದ ಸಮಯದ ಆರೋಗ್ಯದ ಕುರಿತು ಎಲ್ಲೆಡೆ ಚರ್ಚೆ ಆರಂಭವಾಗಿದೆ. ಪ್ರತಿಯೊಬ್ಬ ಮಹಾನ್ ಕ್ರೀಡಾಪಟುಗಳು ನಿಜ ಜೀವನದಲ್ಲಿ ಇಂಥ ಹಲವು ಸವಾಲುಗಳನ್ನು ಧೈರ್ಯ, ವೃತ್ತಿಪರತೆ ಹಾಗೂ ನಿರ್ಣಯ ಶಕ್ತಿಯಿಂದ ಎದುರಿಸುತ್ತಾರೆ. ಸ್ಮೃತಿ ಮಂದಾನಾ ಅವರು ಹಂಚಿಕೊಂಡ ಈ ಘಟನೆಯು ಅತ್ಯಂತ ಚಿಕ್ಕದಾಗಿದ್ದರೂ ಮಹತ್ತರವಾದ ಸಂದೇಶವನ್ನು ನೀಡುತ್ತೆ. ಇಂತಹ ವಿಷಯಗಳ ಕುರಿತು ಮುಕ್ತವಾದ ಮಾತುಕತೆಯ ಅವಶ್ಯಕತೆಯನ್ನ ಒತ್ತಿ ಹೇಳುತ್ತೆ. ಏನಂತೀರಾ ಸ್ನೇಹಿತರೆ?
0: ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಬರಹವನ್ನು ವೀಣಾವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಿರಿ.

ತೊಂಬತ್ತೊಂಬತ್ತು ಪಾಯಿಂಟ್ ಆರು ಎಫ್ಎಂ ಕಂಪನಾಂಕದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ತರಕಾರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಿಂದ ಕೀಟಗಳ ನಿರ್ವಹಣೆಯ ಕುರಿತು ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಕೇಳೋಣ.

ಸಾವಯವ ಕೃಷಿಯಲ್ಲಿ ಕೀಟಪೀಡೆಗಳ ನಿರ್ವಹಣೆಗೆ ವಿವಿಧ ಸಲಕರಣೆಗಳಾದ ಬೆಳೆಗಳ ಪರ್ಯಾಯ ಪದ್ಧತಿಗಳನ್ನು ಅಳವಡಿಸುವುದು, ಪೋಷಕಾಂಶಗಳ ನಿರ್ವಹಣೆಗೆ ಕೀಟಪೀಡೆಗಳಿಂದ ಹಾನಿಗೊಳಗಾದ ಸಸ್ಯ ಭಾಗವನ್ನು ತೆಗೆದು ಅವುಗಳ ವಾಸಸ್ಥಳಗಳನ್ನು ನಾಶ ಮಾಡುವುದು, ನೈಸರ್ಗಿಕ ಶತ್ರುಗಳ ವೃದ್ಧಿ ಹೆಚ್ಚಿಸಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದು, ಸಸ್ಯಜನ್ಯ ಕೀಟನಾಶಕಗಳ ಬಳಕೆ, ಕೀಟಪೀಡೆಗಳ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ಉಪಯೋಗಿಸುವುದು, ವಿವಿಧ ಮಿಶ್ರ ಬೆಳೆ ಬೆಳೆಯುವುದು, ಬೌದ್ಧಿಕ ಅಡೆತಡೆಗಳಾದ ಬೆಳೆ ಸಾಲಿನ ಹೊದಿಕೆ ಉಪಯೋಗಿಸುವುದು, ಇನ್ನೂ ಮುಂತಾದವುಗಳನ್ನು ಬಳಕೆ ಮಾಡಿ ಕೃತಕ ರಾಸಾಯನಿಕ ವಸ್ತುಗಳನ್ನು ತ್ಯಜಿಸಬೇಕಾಗುತ್ತದೆ. ಸಾವಯವ ಕೃಷಿಯಲ್ಲಿ ಕೃತಕ ರಾಸಾಯನಿಕ ಕೀಟನಾಶಕಗಳ ಮತ್ತು ಕುಲಾಂತರಿ ಬೆಳೆಗಳ ಬಳಕೆಗೆ ಅವಕಾಶ ಇರುವುದಿಲ್ಲ. ಆದರೂ ಕೆಲವೊಂದು ಕೃತಕ ಪೀಡೆನಾಶಕಗಳಾದ ಕೀಟನಾಶಕದ ಸಾಬೂನು, ಎಣ್ಣೆ, ಬಿಟಿ, ತಾಮ್ರ ಮತ್ತು ಗಂಧಕಗಳನ್ನು ಬಳಕೆ ಮಾಡಬಹುದಾಗಿದೆ. ಸಮಗ್ರ ನಿರ್ವಹಣಾ ಪದ್ಧತಿಗಳೆಂದರೆ ಸಾಗುವಳಿ ಹತೋಟಿ ಕ್ರಮಗಳು, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಉಳುಮೆ, ಗಿಡಗಳ ನಡುವಿನ ಅಂತರ, ಮಣ್ಣಿನ ಉಪಚಾರ, ಬೆಳೆ ಪರಿವರ್ತನೆ, ಗೋನು ಬೆಳೆ ನಾಟಿ ಮಾಡುವ ಸಮಯ ಮತ್ತು ನೀರಾವರಿ. ಇನ್ನು ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನ ನಾವು ಕಾಪಾಡಬೇಕಾಗ್ತದೆ. ಅಲ್ಲಿ ಹಳೆ ಮತ್ತು ರೋಗಿಷ್ಠ ರೆಂಬೆ ಎಲೆಗಳನ್ನು ತೆಗೆದುಹಾಕಬೇಕು. ನಾಟಿ ಮಾಡುವ ಗಿಡಗಳಲ್ಲಿರುವ ರೋಗ ಮತ್ತು ಕೀಟಗಳನ್ನು ತೆಗೆದು ನಾಟಿ ಮಾಡಬೇಕು. ನೀರು ಹರಿಯುವ ಕಣಿವೆಗಳ ಬದುಗಳಲ್ಲಿರುವ ಕಳೆ ಕೀಳುವುದು ಬೆಳೆ ತ್ಯಾಜ್ಯಗಳನ್ನು ನಾಶ ಮಾಡುವುದಾಗಿರುತ್ತದೆ. ಇನ್ನು ಸಾಗುವಳಿ ಕ್ರಮಗಳೆಂದರೆ ಬೆಳೆಯಾದ ಕೂಡಲೇ ಉಳುವುದು ಮತ್ತು ಬೇಸಿಗೆಯಲ್ಲಿ ಬೆಳಗಿನ ಜಾವ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿ ಇರುವ ಕೀಟಗಳನ್ನು ಹಕ್ಕಿಗಳು ತಿನ್ನಲು ಅನುಕೂಲ ಮಾಡಿಕೊಡುವುದು. ಇದು ಕಳೆ ನಿಯಂತ್ರಣಕ್ಕೆ ಅನುಕೂಲವಾಗುತ್ತದೆ, ಮಣ್ಣಿನಲ್ಲಿರುವ ರೋಗಾಣುಗಳನ್ನು ನಾಶ ಮಾಡಲು ನೆರವಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ ಎಂದರೆ ಸೆಣಬು, ಸನ್ಹೆಂಪ್, ಡಯಂಚ ಇತ್ಯಾದಿ ಹಸಿರೆಲೆ ಗಿಡಗಳನ್ನು ತರಕಾರಿ ಬೆಳೆ ಬೆಳೆದ ಕೂಡಲೇ ಬೆಳೆಯುವುದು ಒಳ್ಳೆಯದು. ಇದರಿಂದ ಕಳೆ, ರೋಗ, ದುಂಡಾಣು ಕಡಿಮೆಯಾಗುತ್ತದೆ. ಇನ್ನು ನಾಟಿ ಮಾಡುವ ಸಮಯವನ್ನು ನಾವು ನೋಡಿದರೆ ಊರಿನಲ್ಲಿ ಎಲ್ಲರೂ ನಾಟಿ ಮಾಡುವ ಸಮಯದಲ್ಲೇ ನಾಟಿ ಮಾಡಬೇಕು. ತಿಂಗಳ ಹುರುಳಿ ಬೆಳೆ ಆಷಾಢ ತಿಂಗಳಲ್ಲಿ ಮತ್ತು ಗಾಳಿ ಇರುವ ಕಾಲದಲ್ಲಿ ಹಾಕಬಾರದು. ಅನೇಕ ತರಕಾರಿ ಬೆಳೆಗಳು ಹೆಚ್ಚು ಮಳೆ ಬರುವಾಗ ರೋಗಗಳ ತೊಂದರೆಗೆ ಒಳಗಾಗುತ್ತವೆ. ಆದ್ದರಿಂದ ಚಳಿಗಾಲದಲ್ಲಿ ತರಕಾರಿ ಬೆಳೆಯುವುದು ಸೂಕ್ತ. ಇನ್ನು ನೀರಾವರಿಯನ್ನು ನಾವು ನೋಡಿದಾಗ ಹನಿ ನೀರಾವರಿಯಿಂದ ರೋಗಬಾಧೆ ಕಡಿಮೆಯಾಗಿರುತ್ತದೆ. ತೋಟಗಳಲ್ಲಿ ನೀರು ನಿಲ್ಲುವಂತೆ ಮಾಡುವುದರಿಂದ ಗೊಣ್ಣೆ ಹುಳು ಕಡಿಮೆ ಮಾಡಬಹುದು. ಟೊಮ್ಯಾಟೊ ಬೆಳೆಯನ್ನು ದಿಣ್ಣೆಗಳಲ್ಲಿ ಬೆಳೆಯುವುದರಿಂದ ಕಡಿಮೆ ರೋಗ ಬರುವಂತೆ ನಾವು ಕಾಪಾಡಿಕೊಳ್ಳಬಹುದು. ಇನ್ನು ಪೀಡೆಗಳನ್ನು ಕೈಯಿಂದ ನಾಶ ಮಾಡುವುದು, ಹೊಗೆ ಸೊಪ್ಪಿನ ಹುಳ, ರಂಗೋಲಿ ಹುಳ, ಟೊಮ್ಯಾಟೊ ಮತ್ತು ಕಾಯಿ ಕೊರೆಯುವ ಹುಳಗಳನ್ನು ಕೈಯಿಂದ ಆರಿಸಿ ನಾಶಪಡಿಸಬಹುದು. ಇನ್ನು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನು ನಾವು ನಾಟಿ ಮಾಡುವಾಗ ಮತ್ತು 30-40 ದಿನಗಳ ಅಂತರದಲ್ಲಿ ಪುನಃ ಹಾಕಬೇಕಾಗ್ತದೆ. ಮಣ್ಣಿಗೆ ಸೇರಿಸುವುದು, ಅಲ್ಲಲ್ಲಿ ರಾಶಿ ಹಾಕುವುದು, ತೆಳುವಾದ ಬಟ್ಟೆಯಲ್ಲಿ ಕಟ್ಟುವುದು ಉತ್ತಮ. ಬೇವಿನ ಹಿಂಡಿ ಹೊಂಗೆಗಿಂತ ಉತ್ತಮ. ರಂಗೋಲಿ ಹುಳ, ಕಾಯಿ ಕೊರಕ ಹುಳ, ನುಸಿಗಳ ಬಾಧೆ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ಜೈವಿಕ ನಿಯಂತ್ರಣವನ್ನು ನಾವು ನೋಡುವುದಾದರೆ ಟೊಮ್ಯಾಟೊಗೆ ಬರುವ ಕಾಯಿ ಕೊರಕಕ್ಕೆ NPV ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ನಾಟಿ ಮಾಡಿ 28-35-42 ದಿನಗಳಾದ ಮೇಲೆ 100 LE NPV ಪ್ರತಿ ಎಕರೆಗೆ 1% ಬೆಲ್ಲ ಸೇರಿಸಿ ಸಾಯಂಕಾಲ ಸಿಂಪಡಿಸಬೇಕಾಗ್ತದೆ. ಇನ್ನು ಕಾಯಿ ಕೊರಕ ಹುಳದ ನಿರ್ವಹಣೆಗೆ ಟೊಮ್ಯಾಟೊ ಗಿಡದ ಪ್ರತಿ 16 ಸಾಲುಗಳಿಗೆ 1 ಸಾಲಿನಂತೆ 50 ದಿನಗಳಾಗಿರುವ ಎತ್ತರವಾಗಿ ಬೆಳೆಯುವ ಗೋಲ್ಡನ್ ಏಜ್ ಜಾತಿಯ ಚೆಂಡು ಹೂವಿನ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ. ನಾಟಿ ಮಾಡಿ 28-35-42 ದಿನಗಳಾಗಿರುವಾಗ NPV ಜೈವಿಕ ಕೀಟನಾಶಕವನ್ನು ಸಿಂಪಡಿಸಬೇಕು. ಇವಲ್ಲದೆ ಕಾಯಿ ಕೊರಕವಿರುವ ಗಿಡಗಳನ್ನು ಹುಡುಕಿ ಹುಳದೊಂದಿಗೆ ನಾಶವನ್ನು ಮಾಡಬೇಕಾಗ್ತದೆ. ರಂಗೋಲಿ ಕೀಟದ ಹತೋಟಿಗೆ ನಾಟಿ ಮಾಡುವಾಗ ಅಥವಾ ಬೀಜ ಹುಟ್ಟಿದ ಮೇಲೆ ಮಣ್ಣಿಗೆ ಬೇವಿನ ಹಿಂಡಿಯನ್ನು 1 ಎಕರೆಗೆ 100 KGಯಷ್ಟು ಹಾಕಬೇಕು. ಬೀಜ ಹುಟ್ಟಿ ಅಥವಾ ನಾಶಿ ಮಾಡಿ 10-15 ದಿನ ಆಗಿರುವಾಗ ಕೀಟವಿರುವ ಎಲೆಯನ್ನು ಕಿತ್ತು ನಾಶಪಡಿಸಬೇಕು. ಬೇವಿನ ಕಷಾಯ ಅಥವಾ ಬೇವಿನ ಸೊಪ್ಪು ಅಥವಾ ಬೇವಿನ ಮೂಲದ ಕೀಟನಾಶಕವನ್ನು ಸಿಂಪಡಿಸಬೇಕು. ಹಾವಳಿ ವಿಪರೀತವಾದರೆ ಬೇವಿನ ಸೋಪಿನೊಂದಿಗೆ NPV ಮಿಶ್ರ ಮಾಡಿ ಸಿಂಪಡಣೆಯನ್ನು ಮಾಡಬೇಕು. ದೊಣ್ಣೆ ಮೆಣಸಿನಕಾಯಿಗೆ ಬರುವ ಎಲೆ ಮತ್ತು ಕಾಯಿ ಕೊರಕ ಹುಳವನ್ನು ನಾವು ಸಾಮಾನ್ಯವಾಗಿ ಹೊಗೆ ಸೊಪ್ಪಿನ ಹುಳ ಎಂದು ಕರೆಯುತ್ತೇವೆ.
ಇದರ ಹತೋಟಿಗೆ ಗುಂಪಾಗಿರುವ ಸಣ್ಣ ಹುಳುಗಳನ್ನು ಹುಡುಕಿ ನಾಶ ಮಾಡಬೇಕು. ಹಸಿರು ಹುಳ ಮತ್ತು ಅದರ ಚಿಟ್ಟೆಗಳ ಹತೋಟಿಗೆ ಕೋಸಿನ ಪ್ರತಿ 25 ಸಾಲಿಗೆ ಒಂದು ಸಾಲು ಸಾಸಿವೆಯನ್ನ ಹಾಕಬೇಕು. ನಾಟಿ ಮಾಡಿ 10 ದಿನವಿರುವಾಗ ಜೈವಿಕ ಕೀಟನಾಶಕ ಬಿಟಿಯನ್ನ 1 ಗ್ರಾಂ ಬಿಟಿಯನ್ನ 1 ಲೀಟರ್ ನೀರಿನಲ್ಲಿ ಅಥವಾ ಹೊಂಗೆ ಅಥವಾ ಬೇವಿನ ಸೋಪಿನೊಂದಿಗೆ 75 ಗ್ರಾಂ 1 ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ನಾಟಿ ಮಾಡಿ 20-25 ದಿನ ಆಗಿರುವಾಗ ಶೇಕಡ 4 ಬೇವಿನ ಬೀಜದ ಕಷಾಯ ಅಥವಾ ಹೊಂಗೆ ಅಥವಾ ಬೇವಿನ ಸೋಪ್ 75 ಗ್ರಾಂ 1 ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. 10-15 ದಿನ ಅಂತರದಲ್ಲಿ 2-3 ಸಲ ಪುನಃ ಇವನ್ನೇ ಸಿಂಪಡಿಸಬೇಕಾಗ್ತದೆ. ಇನ್ನು ತರಕಾರಿ ಬೆಳೆಗಳಲ್ಲಿ ಪೀಡೆಗಳ ನಿರ್ವಹಣೆಗೆ ಮುಖ್ಯವಾಗಿ ನಮಗೆ ಕಂಡುಬರುವ ತರಕಾರಿ ಎಂದರೆ ಟೊಮ್ಯಾಟೊ. ಈ ಟೊಮ್ಯಾಟೊವನ್ನು ಪ್ರತಿನಿತ್ಯ ಅಡುಗೆಯಲ್ಲಿ ಉಪಯೋಗಿಸುವ ಒಂದು ಮುಖ್ಯವಾದ ತರಕಾರಿ ಬೆಳೆ ಇದಾಗಿದೆ. ಇದರಲ್ಲಿ ಹಣ್ಣು ಕೊರಕಗಳು, ಎಲೆ ತಿನ್ನುವ ಸ್ಪೊಡೋಪ್ಟರ, ಎಲೆ ಸುರಂಗ ಕೀಟ, ಜಿಗಿಹುಳು ಮತ್ತು ಬಿಳಿ ನೊಣ ಈ ಬೆಳೆಯನ್ನ ಹಾನಿ ಮಾಡುತ್ತವೆ. ಹಣ್ಣು ಕೊರಕ ಪೀಡೆ ಅಂದರೆ ಹೆಲಿಕೋವರ್ಪ 25 ದಿವಸದ ಟೊಮ್ಯಾಟೊ ಸಸಿಗಳ 15 ಸಾಲುಗಳ ನಂತರ ಒಂದು ಸಾಲು ಚೆಂಡು ಹೂವು ಬಲೆ ಬೆಳೆಯಾಗಿ ಬೆಳೆಯುವುದರಿಂದ ಕಾಯಿ ಕೊರಕದ ಪತಂಗವು ಚೆಂಡು ಹೂವು ಗಿಡಕ್ಕೆ ಆಕರ್ಷಿತವಾಗಿ ಮೊಟ್ಟೆಗಳನ್ನು ಇಡುತ್ತದೆ. ಚೆಂಡು ಹೂವನ್ನು 2-3 ದಿನಗಳಿಗೊಮ್ಮೆ ಕಟಾವು ಮಾಡಿ ಕಡಿಮೆ ಖರ್ಚಿನಲ್ಲಿ ಕೀಟದ ಸಮರ್ಪಕ ಹತೋಟಿಯನ್ನ ಮಾಡಬಹುದು. ಅಲ್ಲದೆ ನೊಮೂರಿಯಾ ರಿಲೈ ಕೀಟನಾಶಕ ಶಿಲೀಂಧ್ರವನ್ನು 2 ಗ್ರಾಂ 1 ಲೀಟರ್ ನೀರಿಗೆ ಸೇರಿಸಿ ಸಾಯಂಕಾಲ ಸಮಯದಲ್ಲಿ ಸಿಂಪಡಣೆ ಮಾಡಬೇಕು. ಲಿಂಗಾಕರ್ಷಕ ಬಲೆಗಳಿಂದ ಕೀಟಗಳ ಚಟುವಟಿಕೆಯನ್ನ ಗುರುತಿಸಬಹುದು. ಅದನ್ನು ಎಕರೆಗೆ 2 ಬಳಸಬೇಕು. ಶೇಕಡ 10 ಬಾಧೆ ಕಂಡು ಬಂದಲ್ಲಿ ಹೆಲಿಕೋವರ್ಪ ನಂಜಾಣು 25 LE ಪ್ರತಿ ಹೆಕ್ಟರ್ಗೆ ಶೇಕಡ 0.1 ಬೋರಿಕ್ ಆಮ್ಲ ಹಾಗೂ ಶೇಕಡ 1 ಬೆಲ್ಲದ ದ್ರಾವಣವನ್ನು ನೀರಿನ ಜೊತೆಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಅಥವಾ ಶೇಕಡ 5 ಬೇವಿನ ಬೀಜದ ಕಷಾಯ ತಯಾರಿಸಿ ಸಿಂಪಡಣೆ ಮಾಡಬೇಕು. ಎಲೆ ತಿನ್ನುವ ಸ್ಪೊಡಾಪ್ಟರ ಕೀಡೆಗೆ ಔಡಲವನ್ನ ಬಲೆ ಬೆಳೆಯಾಗಿ ಹೊಲದಲ್ಲಿ ಅಲ್ಲಲ್ಲಿ ಬೆಳೆಯುವುದರಿಂದ ಕೀಡೆಯು ಗುಂಪಾಗಿಟ್ಟಿರುವ ಮೊಟ್ಟೆಗಳನ್ನು ಅಥವಾ ಮರಿಹುಳುಗಳನ್ನು ಆರಿಸಿ ನಾಶಪಡಿಸಬಹುದು. ಲಿಂಗಾಕರ್ಷಕ ಬಲೆಗಳನ್ನು ಉಪಯೋಗಿಸಿ ಕೀಟದ ಚಟುವಟಿಕೆಯನ್ನು ಕಂಡುಕೊಳ್ಳಬೇಕು. ಅಂದರೆ ಪ್ರತಿ ಎಕರೆಗೆ 2 ಅದನ್ನು ನಾವು ಉಪಯೋಗಿಸಬೇಕು. ಸ್ಪೋಡಾಪ್ಟರ NPV ನಂಜಾಣುವನ್ನು ಪ್ರತಿ ಹೆಕ್ಟರ್ಗೆ 250 LE ಹಾಗೂ ಶೇಕಡ 0.1 ಬೋರಿಕ್ ಆಮ್ಲ ಅಥವಾ ಜೊತೆಗೆ ಶೇಕಡ 1 ಬೆಲ್ಲದ ದ್ರಾವಣವನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬಹುದು. ಇನ್ನು ಎಲೆ ಸುರಂಗ ಕೀಟಕ್ಕೆ ಹಳದಿ ಬಣ್ಣದ ಹಾಳೆ ಅಥವಾ ತಗಡಿಗೆ ಔಡಲ ಎಣ್ಣೆಯನ್ನು ಹಚ್ಚಿ ಗಾಳಿಯ ವಿರುದ್ಧ ದಿಕ್ಕಿಗೆ ಇಡುವುದರಿಂದ ಪ್ರೌಢ ಕೀಟವನ್ನು ಆಕರ್ಷಿಸಿ ಬಾಧೆಯನ್ನು ಕಡಿಮೆ ಮಾಡಬಹುದು. ಹಾಗೂ ಬೇವಿನ ಬೀಜದ ಕಷಾಯ ಸಸ್ಯ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕು. ಇನ್ನು ಬದನೆಯಲ್ಲಿ ಬರುವ ವಿವಿಧ ಕೀಟ ಪೀಡೆಗಳಲ್ಲಿ ಮುಖ್ಯವಾಗಿ ಬದನೆ ಕುಡಿ, ಕಾಯಿ ಕೊರಕ, ಬದನೆ ಕಾಂಡ ಕೊರಕ, ಮೂತಿದುಂಬಿ, ಸಸ್ಯಹೇನು, ಜರತಾರಿ ತಿಗಣಿ, ಜಿಗಿಹುಳು, ಬೂಸ್ಟ ತಿಗಣಿ, ಕೆಂಪು ಜೇಡರ ನುಸಿ ಪೀಡೆಗಳು ಪ್ರಮುಖವಾಗಿರುತ್ತವೆ. ಇನ್ನು ಇವುಗಳನ್ನು ಸಮಗ್ರ ನಿರ್ವಹಣೆ ಕ್ರಮಗಳನ್ನು ನಾವು ನೋಡಿದಾಗ ರಸ ಹೀರುವ ಪೀಡೆಗಳ ನಿರ್ವಹಣೆಗೆ ಅಸರೆಯ ಸಸ್ಯಗಳನ್ನು ಕಿತ್ತು ಹಾಕಬೇಕು. ಕುಡಿ ಮತ್ತು ಕಾಯಿ ಕೊರಕದ ಕೀಡೆಯನ್ನು ಹತೋಟಿಯಲ್ಲಿಡಲು ಕೀಟಬಾಧೆಗೊಳಗಾದ ಬದನೆ ಕುಡಿಗಳನ್ನು ಚಿವುಟಿ ನಾಶ ಮಾಡಬೇಕು. ಇದರಿಂದ ಕೀಟದ ವೃದ್ಧಿಯಾಗುವಿಕೆಯನ್ನು ಕಡಿಮೆ ಮಾಡಬಹುದು. ಬೇವಿನ ಹಿಂಡಿಯನ್ನು ಪ್ರತಿ ಎಕರೆಗೆ ಸುಮಾರು 100 KGಯಷ್ಟು ಹಾಕುವುದರಿಂದ ಕೀಟದ ಬಾಧೆ ಕಡಿಮೆಯಾಗುವುದಲ್ಲದೆ ಬೆಳೆಗೆ ಇನ್ನಿತರ ಅನುಕೂಲತೆಗಳು ಆಗುತ್ತವೆ. ಬೆಳೆ ಸುಮಾರು 1 ತಿಂಗಳಿದ್ದಾಗ ಕೀಟದ ಮೊಟ್ಟೆಗಳ ಇರುವಿಕೆಯನ್ನು ದೃಢಪಡಿಸಿಕೊಂಡು ಪ್ರತಿ ಎಕರೆಗೆ 1.5 ಲಕ್ಷ ಟ್ರೈಕೋಗ್ರಾಮ ಕಿಲೋನಿಸ್ ಪರತಂತ್ರ ಜೀವಿಯನ್ನು 5-6 ಸಾರಿ ಬಿಡಬೇಕು. ಬೇವಿನ ಬೀಜದ ಕಷಾಯ ಶೇಕಡ 5 ಕೀಟದ ಬಾಧೆ ಕಂಡು ಬಂದಾಗ ಸಿಂಪಡಿಸಬೇಕು. ಇನ್ನೊಂದು ತರಕಾರಿ ಎಂದರೆ ಬೆಂಡೆ. ಬೆಂಡೆಯಲ್ಲಿ ಸುಮಾರು 72 ಕೀಟಪೀಡೆಗಳು ಈ ಬೆಳೆಯನ್ನ ಆಕ್ರಮಿಸುವುದಾದರೂ 8-10 ಪೀಡೆಗಳು ಹೆಚ್ಚು ಹಾನಿಯನ್ನ ಮಾಡುತ್ತವೆ. ರಸ ಇರುವ ಕೀಟಗಳು ಶೇಕಡ 54 ಬೆಳೆಯನ್ನು ಹಾನಿ ಮಾಡುತ್ತವೆ. ಜಿಗಿಹುಳು, ಸಸ್ಯಹೇನು, ಬಿಳಿ ನೊಣ, ಕೆಂಪು ನುಸಿ, ಚುಕ್ಕೆ ಕಾಯಿ ಕೊರಕ, ಕಡಲೆಕಾಯಿ ಕೊರಕ, ಕುಡಿ ಕಾಂಡ ಕೊರೆಯುವ
ಮೂತಿದುಂಬಿ ಮತ್ತು ಮೂತಿದುಂಬಿ ಇವುಗಳು ಮುಖ್ಯ ಪೀಡೆಗಳಾಗಿವೆ. ಅವುಗಳಲ್ಲಿ ಕಾಯಿ ಕೊರಕದ ಮೂತಿದುಂಬಿಗಳು ಹೆಚ್ಚಿನ ಹಾನಿಯನ್ನ ಮಾಡುತ್ತವೆ. ಈ ತರಕಾರಿಗಳಲ್ಲಿ ಸಮಗ್ರ ನಿರ್ವಹಣೆಯನ್ನು ನಾವು ನೋಡುವುದಾದರೆ, ಬೆಂಡೆಕಾಯಿ ಕೊರಕಕ್ಕೆ ತುತ್ತಾದ ಕುಡಿಗಳನ್ನು ಕಿತ್ತು ನಾಶಪಡಿಸಬೇಕು. ಲಿಂಗಾಕರ್ಷಕ ಬಲೆಗಳನ್ನು 1 ಹೆಕ್ಟೇರ್ಗೆ 5ರಂತೆ ಬಳಸಿ ಕೀಟ ವೀಕ್ಷಣೆಯನ್ನ ಮಾಡಿ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳನ್ನು 1 ಹೆಕ್ಟೇರ್ಗೆ 1 ಲಕ್ಷದಂತೆ 3 ಸಲ ಬಿಡುಗಡೆ ಮಾಡಬೇಕು. ರಸಹೀರುವ ಕೀಟಗಳಿಗೆ ಬಿತ್ತನೆಯಾದ 2 ವಾರದ ನಂತರ ಬೇವಿನ ಬೀಜದ ಕಷಾಯವನ್ನು 5% ಕೀಟದ ಬಾಧೆ ಕಂಡಾಗ ಬೆಳೆಗಳಿಗೆ ಸಿಂಪಡಿಸಬೇಕು. ಅಲ್ಲದೆ ವರ್ಟಿಸಿಲಿಯಂ ಲೆಕ್ಯಾನಿ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಸಿಂಪಡಣೆ ಮಾಡಬೇಕು. ಬೆಂಡೆಕಾಯಿ ಕೊರಕ ಮತ್ತು ಕೆಂಪು ನುಸಿಯ ನಿರ್ವಹಣೆಗೆ ಬಿತ್ತನೆಯಾದ 5 ವಾರದ ನಂತರ ಬೇವಿನ ಬೀಜದ ಕಷಾಯ 5% ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಲ್ಲದೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನು ಕೆಂಪು ನುಸಿ ಹತೋಟಿಗಾಗಿ ಬಳಸಬಹುದು. ಇನ್ನು ಈರುಳ್ಳಿಯಲ್ಲಿ ನೋಡುವುದಾದರೆ, ಈರುಳ್ಳಿ ದಿನನಿತ್ಯದ ಅಡುಗೆಯಲ್ಲಿ ಬಳಸುವ ಒಂದು ಮುಖ್ಯ ತರಕಾರಿ ಬೆಳೆಯಾಗಿದೆ. ಈ ಬೆಳೆಯನ್ನು ಥ್ರಿಪ್ಸ್, ನುಸಿ, ಗಡ್ಡೆ ಕೊರಕ, ನೊಣ ಪ್ರಮುಖವಾಗಿ ಬಾಧಿಸುವ ಕೀಟಗಳಾಗಿವೆ. ಇನ್ನು ಥ್ರಿಪ್ಸ್ ನುಸಿಯನ್ನ ನಾವು ನೋಡಿದಾಗ, ಬಿತ್ತನೆಯನ್ನು ದಟ್ಟ ಮಾಡದೆ ಅಗಲವಾಗಿ ಬಿತ್ತನೆ ಅಥವಾ ನಾಟಿ ಮಾಡಿದರೆ ಕೀಟದ ಸಮಸ್ಯೆಯನ್ನ ಕಡಿಮೆ ಮಾಡಬಹುದು. ಹೊಲದ ಸುತ್ತಲೂ ನವಣೆ, ಜೋಳ, ಗೋವಿನ ಜೋಳಗಳನ್ನು ತಡೆಬೆಳೆಯಾಗಿ ಬಿತ್ತನೆ ಮಾಡಬೇಕು. ನುಸಿ ಹತೋಟಿಗೆ ನಾಟಿ ಮಾಡಿ 30 ದಿನಗಳಾಗಿರುವಾಗ ಬೇವಿನ ಹಿಂಡಿಯನ್ನು 1 ಎಕರೆಗೆ 100 ಕೆಜಿಯಷ್ಟು, ಬೇವಿನ ಬೀಜದ ಕಷಾಯವನ್ನು 5%, ಬೇವಿನ ಸೋಪು ಹೊಂಗೆ ಸೋಪನ್ನು 1% ಸಿಂಪಡಿಸಿ ಅಥವಾ ವರ್ಟಿಸಿಲಿಯಂ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಸಿಂಪಡಿಸಬೇಕು. ಇನ್ನು ಗಡ್ಡೆ ಕೊರಕ ನೊಣಕ್ಕೆ ಬೇವಿನ ಬೀಜದ ಪುಡಿಯನ್ನ ಬಿತ್ತನೆಯ ಪೂರ್ವದಲ್ಲಿ 250 ಕೆಜಿ ಪ್ರತಿ ಹೆಕ್ಟೇರ್ಗೆ ಮಣ್ಣಿನಲ್ಲಿ ಸೇರಿಸಬೇಕು. ಇನ್ನೊಂದು ಮುಖ್ಯ ತರಕಾರಿ ಅಂದರೆ ಆಲೂಗಡ್ಡೆ. ಆಲೂಗಡ್ಡೆಗೆ ಬರುವ ವಿವಿಧ ಕೀಟ ಪೀಡೆಗಳಲ್ಲಿ ಮುಖ್ಯವಾಗಿ ಕತ್ತರಿಸುವ ಹುಳು, ಕಾಂಡ ಕೊರಕ, ಗುಲಗಂಜಿ ಹುಳು, ಗಡ್ಡೆ ಕೊರೆಯುವ ಹುಳು, ಮೂತಿ ಹುಳು, ಹಿಲಿಯೋತಿಸ್ ಮತ್ತು ಕೊಂಡ್ಲಿ ಹುಳುಗಳು, ಸಸ್ಯಹೇನು, ಹಸಿರು ಜಿಗಿ ಹುಳು, ಥ್ರಿಪ್ಸ್, ಗೊಣ್ಣೆ ಹುಳು, ತಂತಿ ಹುಳು ಮತ್ತು ನುಸಿ ಪೀಡೆಗಳು ಪ್ರಮುಖವಾಗಿವೆ. ಇನ್ನು ಆಲೂಗಡ್ಡೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನಾವು ನೋಡುವುದಾದರೆ, ಹೊಲದಲ್ಲಿ ಕಸವನ್ನು ಗುಂಪಿ ಹಾಕುವುದರಿಂದ ಕತ್ತರಿಸುವ ಮರಿಹುಳು ಆಶ್ರಯ ಪಡೆಯುವವು, ಅವುಗಳನ್ನು ಆರಿಸಿ ನಾಶ ಮಾಡಬೇಕು. ಕುಡಿ ಕೊರಕಕ್ಕೆ ತುತ್ತಾದ ಕುಡಿಗಳನ್ನು ಚಿವುಟಿ ನಾಶ ಮಾಡಬೇಕು. ಕತ್ತರಿಸುವ ಹುಳುಗಳನ್ನು ಬೆಳಗಿನ ಅಥವಾ ಸಾಯಂಕಾಲದ ಸಮಯದಲ್ಲಿ ಕೈಯಿಂದ ಆರಿಸಿ ನಾಶ ಮಾಡಬೇಕು. ಬೇಸಿಗೆ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿರುವ ಕೋಶ ಮತ್ತು ಮರಿಹುಳು ಬಿಸಿಲಿನ ತಾಪಕ್ಕೆ ಒಡ್ಡಿ ನಾಶ ಹೊಂದುತ್ತವೆ ಅಥವಾ ಪಕ್ಷಿಗಳು ಆರಿಸಿ ತಿನ್ನುತ್ತವೆ. ಲಿಂಗಾಕರ್ಷಕ ಬಲೆಯನ್ನು ಪ್ರತಿ ಹೆಕ್ಟರ್ಗೆ 10ರಂತೆ ಉಪಯೋಗಿಸಿ ಕುಡಿ ಕೊರಕದ ಬಾಧೆಯನ್ನ ಕಡಿಮೆ ಮಾಡಬಹುದು. ಎಲೆ ತಿನ್ನುವ ಸ್ಪೋಡಾಪ್ಟರ ಚಿಟ್ಟೆಗಳನ್ನು 1 ಹೆಕ್ಟೇರ್ಗೆ 5ರಂತೆ ಲಿಂಗಾಕರ್ಷಕ ಬಲೆಗಳನ್ನ ಬಳಸಿ ವೀಕ್ಷಣೆ ಮಾಡಬೇಕು. ಅರೆಮಲೆನಾಡು ಪ್ರದೇಶಗಳಲ್ಲಿ ಆಲೂಗಡ್ಡೆ ಬೆಳೆಗೆ ಬರುವ ಎಲೆ ತಿನ್ನುವ ಕೀಟಗಳ ಹತೋಟಿಗಾಗಿ ಕೀಟನಾಶಕ ಶಿಲೀಂಧ್ರ ನಿಮೋರಿಯಾ ರಿಲೈ 2 ಗ್ರಾಂ ಪ್ರತಿ ಲೀಟರ್ಗೆ ಬೆರೆಸಿ ಸಾಯಂಕಾಲ ಸಿಂಪಡಿಸಬೇಕು. ಕುಡಿ ಕೊರಕದ ಹತೋಟಿಗಾಗಿ ಟ್ರೈಕೋಗ್ರಾಮ ಕಿಲೋನಿಸ್ ತತ್ತಿ ಪರತಂತ್ರ ಜೀವಿಯನ್ನು ಪ್ರತಿ ಹೆಕ್ಟೇರ್ಗೆ 50,000 3-4 ಬಾರಿ 1 ವಾರದ ಅಂತರದಲ್ಲಿ ಬಿಡುವುದು ಸೂಕ್ತ. ಹೊಲದಲ್ಲಿ ಗಡ್ಡೆ ಕೊರಕಕ್ಕೆ ತುತ್ತಾದ ಗಡ್ಡೆಗಳನ್ನು ಆರಿಸಿ ನಾಶ ಮಾಡಬೇಕು. ಕಿತ್ತ ಗಡ್ಡೆಗಳನ್ನು ಹೊಲದಲ್ಲಿ ರಾತ್ರಿ ಹೊತ್ತು ಬಿಡಬಾರದು. ಬಿತ್ತನೆ ಮಾಡಿದ 60 ದಿವಸದ ನಂತರ ಗಿಡಕ್ಕೆ ಮಣ್ಣನ್ನು ಏರಿಸುವುದರಿಂದ ಭೂಮಿಯಿಂದ ಹೊರಗೆ ಒಡ್ಡಿದ ಗಡ್ಡೆಗಳನ್ನು ಮುಚ್ಚಿ ಆಲೂಗಡ್ಡೆ ಕೊರಕದ ಚಿಟ್ಟೆಯು ಗಡ್ಡೆಯ ಮೇಲೆ ಮೊಟ್ಟೆ ಇಡುವುದನ್ನ ತಪ್ಪಿಸಬಹುದು. ಔಡಲವನ್ನು ಹೊಲದ ಸುತ್ತಲೂ ಬೆಳೆಯುವುದರಿಂದ ಸ್ಪೋಡಾಪ್ಟರ ಚಿಟ್ಟೆಯು ಆಕರ್ಷಿಸಿ ಔಡಲದ ಎಲೆಯ ಮೇಲೆ ಮೊಟ್ಟೆಗಳನ್ನಿಡುತ್ತವೆ. ಮೊಟ್ಟೆಗಳ ಗುಂಪನ್ನಾಗಲಿ ಅಥವಾ ಅದರ ಸಣ್ಣ ಮರಿ ಹುಳುಗಳನ್ನು ಕೈಯಿಂದ ತೆಗೆದು ನಾಶ ಮಾಡಬೇಕು. ಗಡ್ಡೆ ಕೊರಕ ಮತ್ತು ಎಲೆ ತಿನ್ನುವ ಮತ್ತು ಇತರೆ ಕೀಡಿಗಳಿಗೆ ಬಿಟಿಯನ್ನು 1 ಗ್ರಾಂನಂತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ ರಸ ಹೀರುವ ಕೀಟ ಮತ್ತು ಎಲೆ ತಿನ್ನುವ ಕೀಟಗಳಿಗೆ ಬೇವಿನ ಬೀಜದ ಕಷಾಯವನ್ನು
ಶೇಕಡ 5% ಸಿಂಪಡಿಸಬೇಕು ಅಥವಾ ವರ್ಟಿಸಿಲಿಯಂ ಕೀಟನಾಶಕ ಶಿಲೀಂಧ್ರವನ್ನು ಬಳಸಬೇಕು. ಇನ್ನು ಇತರ ತರಕಾರಿಗಳಾದ ಹೀರೆ, ಸೌತೆ, ತರಕಾರಿ ಬೆಳೆಗಳಿಗೆ ಬರುವ ಕೀಟಪೀಡೆಗಳ ನಿರ್ವಹಣೆ, ಅದರಲ್ಲಿ ಹೀರೆ, ಸೌತೆ ಮುಂತಾದ ತರಕಾರಿ ಬೆಳೆಗಳಿಗೆ ಬರುವ ವಿವಿಧ ಕೀಟಪೀಡೆಗಳಲ್ಲಿ ಮುಖ್ಯವಾಗಿ ಹಣ್ಣಿನ ನೊಣ, ಕುಂಬಳದುಂಬಿ ಮತ್ತು ಎಲೆ ಸುರಂಗದ ಕೀಟಪೀಡೆಗಳು ಪ್ರಮುಖವಾಗಿವೆ. ಇವುಗಳ ನಿರ್ವಹಣಾ ಕ್ರಮಗಳನ್ನು ನೋಡುವುದಾದರೆ, ಹಣ್ಣಿನ ನೊಣದ ಬಾಧೆಯು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚು, ಒಣಹವೆ ವಾತಾವರಣದಲ್ಲಿ ಕಡಿಮೆ ಬಾಧೆ ಇರುವುದರಿಂದ ಅಂತಕಾಲದಲ್ಲಿ ಈ ಬೆಳೆಯನ್ನು ಬೆಳೆಯಬೇಕು. ಹಣ್ಣಿನ ನೊಣಕ್ಕೆ ಬಾಧೆಗೊಳಗಾದ ಕಾಯಿಗಳನ್ನು ಕಿತ್ತು ನಾಶ ಮಾಡಬೇಕು. ಬೇಸಿಗೆ ಉಳುಮೆ ಮಾಡುವುದರಿಂದ ಹಣ್ಣಿನ ನೊಣದ ಕೋಶ ಮತ್ತು ಸುಪ್ತಾವಸ್ಥೆಯಲ್ಲಿರುವ ಕುಂಬಳ ದುಂಬಿಗಳನ್ನು ನಾಶಪಡಿಸಬಹುದು. ಹಣ್ಣು ನೊಣಕ್ಕೆ ಆಕರ್ಷಕಗಳಾದ ಸಿಟ್ರೋನೆಲ್ಲಾ ಎಣ್ಣೆ, ನೀಲಗಿರಿ ಎಣ್ಣೆ, ವಿನೆಗರ್ ಮತ್ತು ಲ್ಯಾಕ್ಟಿಕ್ ಆಮ್ಲವನ್ನು ಬಳಸಿ ಬಲೆಗೆ ಬೀಳಿಸಿ ನಾಶಪಡಿಸಬೇಕು. ಅಲ್ಲದೆ ಫ್ರೂಟ್ ಫ್ಲೈ ಟ್ರ್ಯಾಪ್ಗಳನ್ನು ಪ್ರತಿ ಹೆಕ್ಟರ್ಗೆ 10 ಬಳಸಬೇಕು. ಬೇವಿನ ಬೀಜದ ಕಷಾಯ ಶೇಕಡ 5 ಸಿಂಪಡಿಸುವುದರಿಂದ ಕೀಟದ ಬಾಧೆಯನ್ನು ನಿಯಂತ್ರಿಸಬಹುದು. ಹಣ್ಣಿನ ನೊಣದ ಹತೋಟಿಗಾಗಿ ತುಳಸಿ ಎಲೆ ಜೊತೆಗೆ ಬೆಲ್ಲದ ದ್ರಾವಣವನ್ನು ಉಪಯೋಗಿಸಿ ಹತೋಟಿ ಮಾಡಬಹುದು. ಇನ್ನು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ಗಳಲ್ಲಿ ನಿರ್ವಹಣಾ ಕ್ರಮಗಳನ್ನು ನೋಡಿದರೆ, ಬೇಸಿಗೆ ಉಳುಮೆ ಮಾಡುವುದರಿಂದ ಭೂಮಿಯೊಳಗಿನ ಕೀಟಪೀಡೆಗಳ ಕೋಶಗಳನ್ನು ನಾಶ ಮಾಡಬಹುದು. ಕ್ಯಾಬೇಜ್ನ ವಜ್ರಾಕೃತಿಯ ಬೆನ್ನಿನ ಪತಂಗವನ್ನು ಗುರುತಿಸಿ ಆಕರ್ಷಕ ಬೆಳೆಯಾದ ಸಾಸಿವೆಯನ್ನು 1 ಮತ್ತು ಕ್ಯಾಬೇಜ್ 15 ಬೆಳೆಯಬೇಕು. ಸಾಸಿವೆಯನ್ನು 10 ಕ್ಯಾಬೇಜ್ ನಾಟಿ ಮಾಡುವ ಪೂರ್ವದಲ್ಲೇ ಬಿತ್ತಬೇಕು. ಕ್ಯಾಬೇಜ್ನ ಡಿಬಿಎಂ ಹಾಗೂ ಸ್ಪೋಡಾಪ್ಟರ್ಗಳಿಗೆ ಲಿಂಗಾಕರ್ಷಕ ಬಲೆಗಳನ್ನು ಬಳಸಿ ಕೀಟ ವೀಕ್ಷಣೆಯನ್ನ ಮಾಡಬೇಕು. ಕ್ಯಾಬೇಜ್ ಡಿಬಿಎಂನ ನೈಸರ್ಗಿಕ ಶತ್ರುವಾದ ಕೊಟೇಶಿಯಾ ಪ್ಲುಟೆಲ್ಲಿಯಾ 20,000 ಕೋಶಗಳನ್ನು ಪ್ರತಿ ಹೆಕ್ಟರ್ಗೆ ನಾಟಿ ಮಾಡಿದ 20 ನಂತರ ಬಿಡುಗಡೆ ಮಾಡಬೇಕು. ಬಿಟಿಕೆಯನ್ನು 2 ಅಥವಾ ಬೇವಿನ ಬೀಜದ ಕಷಾಯ ಶೇಕಡ 5 ಸಿಂಪಡಿಸಬೇಕು. ಹಳದಿ ಬಣ್ಣದ ಅಂಟು ಬಲೆಯನ್ನು ಎಕರೆಗೆ 10 ಬಳಸಿ ಸಸ್ಯಹೇನು ಮತ್ತು ಬಿಳಿ ನೊಣಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಬೇವಿನ ಬೀಜದ ಕಷಾಯ 5% ಹಾಗೂ ಮೈಕೋರೇಜಿಯಂ 2 ಪ್ರತಿ ಲೀಟರ್ಗೆ ಅಥವಾ ಬೆವೇರಿಯಾ 2 ಕೀಟನಾಶಕ ಶಿಲೀಂಧ್ರಗಳನ್ನು ಬಳಸಿ ಡಿಬಿಎಂನ ಹತೋಟಿ ಮಾಡಬಹುದು. ಕ್ಯಾಬೇಜ್ ಮತ್ತು ಟೊಮ್ಯಾಟೋವನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ಡಿಬಿಎಂ ಬಾಧೆ ಕಡಿಮೆ ಮಾಡಬಹುದು. ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಕೀಟ ನಿರ್ವಹಣೆಯನ್ನು ನೋಡುವುದಾದರೆ, ಭಾರತ ಅನೇಕ ಮಸಾಲೆ ಹಾಗೂ ಸಾಂಬಾರ್ ಬೆಳೆಗಳ ತವರು. ಇದು ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿದೆ. ಮೆಣಸಿನಕಾಯಿ ಮೊದಲಿನಿಂದಲೂ ಒಂದು ಮಸಾಲೆ ಪದಾರ್ಥದ ಬೆಳೆಯಾಗಿ ಪ್ರಸಿದ್ಧಿಯಾಗಿದೆ. ಮಸಾಲೆ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಆಹಾರಕ್ಕೆ ರುಚಿ ಹಾಗೂ ಕಂಪು ಬರಿಸಲು ಉಪಯೋಗಿಸುವಂಥದ್ದು. ಭಾರತ ಅನೇಕ ಸಾಂಬಾರ್ ಪದಾರ್ಥಗಳನ್ನು ಆರ್ಥಿಕವಾಗಿ ಉತ್ಪಾದಿಸಿ ಸ್ಥಾನೀಯ ಬೇಡಿಕೆಯನ್ನು ಪೂರೈಸುವುದಷ್ಟೇ ಅಲ್ಲದೆ ಅನೇಕ ದೇಶಗಳಿಗೆ ರಫ್ತು ಮಾಡುವ ಒಂದು ಅತಿದೊಡ್ಡ ರಾಷ್ಟ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮೆಣಸಿನಕಾಯಿಯ ಬೇಡಿಕೆ ಹೆಚ್ಚಾಗಿದ್ದು ಉತ್ಕೃಷ್ಟ ಮಟ್ಟದ ಮೆಣಸಿನಕಾಯಿ ಉತ್ಪಾದನೆಯಿಂದ ಸಾಕಷ್ಟು ವಿದೇಶಿ ವಿನಿಮಯವನ್ನು ಗಳಿಸಬಹುದಾಗಿದೆ. ಮೆಣಸಿನಕಾಯಿ ಬೆಳೆಯಲ್ಲಿ ಸುಮಾರು 51 ವಿವಿಧ ಜಾತಿಯ ಕೀಟಗಳು ಮತ್ತು 2 ಜಾತಿಯ ಜೇಡರ ನುಷಿಗಳು ಬೆಳೆಯನ್ನು ವಿವಿಧ ಹಂತಗಳಲ್ಲಿ ಬಾಧಿಸುತ್ತವೆ. ಇವುಗಳಲ್ಲದೆ ಕೆಲವು ಜಾತಿಯ ಬಸವನಹುಳು ಹಾಗೂ ಸಹಸ್ರಪದಿಗಳು ಸಹ ಆಗಾಗ್ಗೆ ಬೆಳೆಗೆ ಹಾನಿಯನ್ನುಂಟು ಮಾಡುತ್ತವೆ. ಒಟ್ಟು 27 ಕುಟುಂಬಕ್ಕೆ ಸೇರಿದ ಈ ಎಲ್ಲಾ ಕೀಟಗಳು ಸಸಿಮಡಿಯಲ್ಲಿ ಹಾಗೂ ನಾಟಿ ಮಾಡಿದ ನಂತರ ಮುಖ್ಯ ಬೆಳೆಯಲ್ಲಿ ಕಾಣಿಸಿಕೊಂಡು ಮೆಣಸಿನಕಾಯಿ ಇಳುವರಿಯನ್ನು ಗಣನೀಯವಾಗಿ ಕುಂಠಿತಗೊಳಿಸುತ್ತವೆ. ಇವುಗಳಲ್ಲಿ ಮುಖ್ಯವಾದ ಕೀಟಗಳೆಂದರೆ ಥ್ರಿಪ್ಸ್ ನುಷಿ, ಜೇಡರ ನುಷಿ, ಹೇನು ಹಾಗೂ ಕಾಯಿ ಕೊರೆಯುವ ಕೀಟಗಳು. ಇತರ ಕೀಟಗಳಾದ ಬಿಳಿ ನೊಣ, ಗೊಣ್ಣೆ ಹುಳು, ಗೆದ್ದಲು, ಕಾಂಡ ಕತ್ತರಿಸುವ ಹುಳು, ಸ್ಪೋಡಾಪ್ಟರ ಮುಂತಾದವು ಕೆಲವು ಸಂದರ್ಭಗಳಲ್ಲಿ ಮಾತ್ರ ತೀವ್ರವಾದ ಹಾನಿಯನ್ನು ಮಾಡುತ್ತವೆ. ಇನ್ನು ಇವುಗಳ ಸಮಗ್ರ ಸಾವಯವ ಕೀಟ ನಿರ್ವಹಣೆಯ ಕ್ರಮಗಳನ್ನು ನೋಡುವುದಾದರೆ, ತಯಾರಿಸಿದ ಸಸಿಮಡಿಗಳಿಗೆ ಎರೆಗೊಬ್ಬರ ಹಾಗೂ ಬೇವಿನ ಹಿಂಡಿಯ ಪುಡಿಯನ್ನು ಮಿಶ್ರಣ ಮಾಡಿ ಮಡಿಗಳಲ್ಲಿ ಸೇರಿಸಬೇಕು. ಸಸಿಗಳಿಗೆ
ಅವಶ್ಯವಿದ್ದಲ್ಲಿ ವರ್ಟಿಸಿಲಿಯಂ ಲೆಕ್ಯಾನಿ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಶಿಲೀಂಧ್ರದಿಂದ ಸಿಂಪಡಣೆ ಮಾಡಬೇಕು. ಮಾಗಿ ಉಳಿಮೆಯನ್ನು ತಪ್ಪದೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೀಟದ ಹಂತಗಳು ನಾಶವಾಗುತ್ತವೆ. ಹೊಲಕ್ಕೆ ತಿಪ್ಪೆಗೊಬ್ಬರವನ್ನು 4 ಟನ್ ಪ್ರತಿ ಎಕರೆಗೆ ಸೇರಿಸಬೇಕು ಹಾಗೂ ಹೊಲದಲ್ಲಿ ಕೀಟಗಳಿಗೆ ಆಸರೆಯಾಗಬಲ್ಲ ಸಸಿಗಳನ್ನು ಹಾಗೂ ಇತರ ಸಸಿಗಳನ್ನು ನಾಶಪಡಿಸಬೇಕು. ಆರೋಗ್ಯಕರ ಸಸಿಗಳನ್ನು ಮಾತ್ರ ಹೊಲದಲ್ಲಿ ನಾಟಿ ಮಾಡಬೇಕು. ಹೆಕ್ಟರ್ಗೆ 2.5 ಟನ್ ಎರೆಹುಳು ಗೊಬ್ಬರ ಮತ್ತು 2.5 ಕ್ವಿಂಟಲ್ ಬೇವಿನ ಹಿಂಡಿಯನ್ನು ಸಸಿ ನಾಟಿ ಮಾಡುವ ಮುನ್ನ ಸೇರಿಸಬೇಕು. ಎರೆಹುಳ ಜಲ 1:3 to 1:5 ಎರೆಹುಳ ಜಲ ಮತ್ತು ನೀರು ಪ್ರಮಾಣದಲ್ಲಿ ತಯಾರಿಸಿದ ದ್ರಾವಣದಲ್ಲಿ 1 ನಿಮಿಷಗಳವರೆಗೆ ಸಸಿಗಳನ್ನು ಅದ್ದಿ ನಾಟಿ ಮಾಡಬೇಕು. ಮೆಣಸಿನ ಗಿಡದ ಸಸಿಗಳನ್ನು ನಾಟಿ ಮಾಡುವಾಗ ಪ್ರತಿ 16 ಸಾಲಿಗೆ 1 ಸಾಲಿನಂತೆ ಆಫ್ರಿಕನ್ ಟಾಲ್ ಚೆಂಡು ಹೂವು ಸಸಿಗಳನ್ನು ಬಲೆ ಬೆಳೆಯಾಗಿ ಬೆಳೆಯಬೇಕು ಹಾಗೂ ಚೆಂಡು ಹೂವು ಬೆಳೆಯ ಹೂಗಳು ಬಂದಂತೆ ತೆಗೆಯಬೇಕು. ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ ಕಳೆನಾಶಕ ಜೊತೆಗೆ ಥ್ರಿಪ್ಸ್ ನುಷಿಯ ಕೋಶಗಳು ಸಹ ನಾಶವಾಗುತ್ತವೆ. ಹೊಲದಲ್ಲಿ ಮೆಣಸಿನಕಾಯಿ ಬೆಳೆಯ ಸುತ್ತಲೂ ಗಡಿ ಬೆಳೆಯಾಗಿ ಮೆಕ್ಕೆಜೋಳ ಅಥವಾ ಜೋಳವನ್ನು 3 to 6 ಸಾಲು ಬೆಳೆಯುವುದರಿಂದ ಗಾಳಿ ಮುಖಾಂತರ ಪಸರಿಸುವ ಥ್ರಿಪ್ಸ್ ನುಷಿ, ಮೈಟ್ ನುಷಿ ಅಲ್ಲದೆ ಇತರೆ ಕೀಟಗಳನ್ನು ಮುಖ್ಯ ಬೆಳೆಗೆ ತಡೆಯಬಹುದು ಹಾಗೂ ಗಡಿ ಬೆಳೆಯು ಪರತಂತ್ರ ಹಾಗೂ ಪರಭಕ್ಷಕ ಜೀವಿಗಳಿಗೆ ಆಶ್ರಯ ತಾಣಗಳಂತೆ ವರ್ತಿಸುತ್ತವೆ. ಮೋಹಕ ಬಲೆಯ ಬಳಕೆಯಿಂದ ಪ್ರತಿ ಎಕರೆಗೆ 2 ಬಲೆಯನ್ನ ಹಾಕುವುದರಿಂದ ಕಾಯಿಕೊರಕ ಕೀಟದ ಕಣ್ಗಾವಲು ಮತ್ತು ಸಮೀಕ್ಷೆ ಮಾಡುವುದರಿಂದ ಕೀಟದ ಚಟುವಟಿಕೆಯನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಹತೋಟಿ ಮಾಡಬಹುದಾಗಿದೆ. ಎಕರೆಗೆ 10 ರಂತೆ ಹಳದಿ ಬಣ್ಣದ ಅಂಟಿನ ಬಲೆಯನ್ನು ಬೆಳೆಯ ಎತ್ತರಕ್ಕೆ ಕಟ್ಟಬೇಕು. ರಸ ಹೀರುವ ಕೀಟಗಳನ್ನು ಹತೋಟಿಯಲ್ಲಿಡಲು ಸಿಂಪರಣೆ ಕ್ರಮವಾಗಿ ಬೆಳೆಯನ್ನು ನಾಟಿ ಮಾಡಿ 5 to 8 ವಾರಕ್ಕೆ 5 ಮಿಲಿಲೀಟರ್ ಬೇವು ಮೂಲದ ಕೀಟನಾಶಕ ಹಾಗೂ ಎರೆಹುಳು ಜಲ ಸಿಂಪರಣೆ ಉಪಯೋಗಿಸುವುದು ಸೂಕ್ತ ಹಾಗೂ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ, ಮೈಕೋರೈಜಿಯಂ ಅನಿಸೋಪ್ಲಿಯೇ ಶಿಲೀಂಧ್ರವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ಬೆಳೆಗಳಿಗೆ ಸಿಂಪಡಿಸುವುದರಿಂದ ಹಲವು ರಸ ಹೀರುವ ಕೀಟಗಳ ಬಾಧೆಯನ್ನು ನಿಯಂತ್ರಿಸಬಹುದು. 10% ಆಕಳ ಗಂಜಲವನ್ನು ಸಿಂಪರಣೆ ಮಾಡಬೇಕು. ಇದಲ್ಲದೆ ಕಾಯಿಕೊರಕದ ಬಾಧೆ ತಡೆಗಟ್ಟಲು 0.5% ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣಸಿನಕಾಯಿ ಸೀಮೆ ಎಣ್ಣೆ ಕಷಾಯವನ್ನು ಬೇವುಜನ್ಯ ಕೀಟನಾಶಕದೊಂದಿಗೆ 2.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅವಶ್ಯವಿದ್ದಾಗ ಸಿಂಪರಣೆ ಮಾಡಬೇಕು. ಮೆಣಸಿನ ಗಿಡದ ಬೆಳೆಯಲ್ಲಿ ಕಾಯಿಕೊರಕದ ಹತೋಟಿಗೆ 5% ಬೇವಿನ ಬೀಜದ ಕಷಾಯವನ್ನು 9, 11 and 13 ವಾರಗಳ ನಂತರ ಹಾಗೂ ಪ್ರತಿ ಎಕರೆಗೆ 10 LE NPV ನಂಜಾಣುವನ್ನು 100 ಗ್ರಾಂ ಬೆಲ್ಲ ಮತ್ತು ಬೋರಿಕ್ ಪೌಡರ್ನೊಂದಿಗೆ 400 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಪಂಚಗವ್ಯವನ್ನು 3-5% ದ್ರಾವಣವನ್ನು ಪ್ರತಿ ಎಕರೆಗೆ 250 ಲೀಟರ್ ನೀರಿನಲ್ಲಿ ಹೂ ಬಿಡುವ ಸಮಯ ಮತ್ತು 15 ದಿವಸಗಳ ನಂತರ ಸಿಂಪರಣೆ ಮಾಡಬೇಕು. ಹೆಲಿಕೋವರ್ಪ ಸ್ಪೋಡಾಪ್ಟರ ಕೀಟಗಳ ಬಾಧೆ ಹೆಚ್ಚಿಗೆ ಇದ್ದಲ್ಲಿ ನಿಮೋರಿಯಾ ರಿಲೈ ಶಿಲೀಂಧ್ರವನ್ನು ಪ್ರತಿ 1 ಲೀಟರ್ ನೀರಿಗೆ 2 ಗ್ರಾಂ ಬೇರಿಸಿ ಸಿಂಪರಿಸಬೇಕು. ಇದು ಅರೆಮಲೆನಾಡು ಹಸಿರು ಮನೆಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇವೆಲ್ಲವೂ ತರಕಾರಿ ಬೆಳೆಯಲ್ಲಿ ಬರುವ ಕೀಟಪೀಡೆಗಳ ನಿರ್ವಹಣೆಗೆ ಬಳಸುವ ಕೆಲವು ಸಾಮಾನ್ಯ ಕ್ರಮಗಳಾಗಿವೆ. ಧನ್ಯವಾದಗಳು.

ಕನಸ ಕಂಡೆನ ಗೆಳತೀನಿ ನಗಳಲ ನಾ ಮರೆತೆ ಶಿವ ಕಂಚಿ ಪುರುದ ಎಲಿದಾಟ ಶಿವ ಕಂಚಿ ಪುರುದ ಎಲಿದಾಟದೊಳಗಿರವ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ತಂದೆಯ ತ್ಯಾಗ, ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ಕಥೆ ತಂದೆಯ ತ್ಯಾಗ. ಪ್ರಪಂಚದಲ್ಲಿ ತಾಯಿಯ ತ್ಯಾಗದ ಬಗ್ಗೆ ಬಹಳಷ್ಟು ಕಥೆ ಕವನ ಬರೆಯಲಾಗಿದೆ. ತಾಯಿಯ ಬಗ್ಗೆ ಜಾನಪದ ಸಾಹಿತ್ಯದಲ್ಲಿ ಬಹಳ ಪ್ರಸ್ತಾಪ ಮಾಡಲಾಗಿದೆ, ಆದರೆ ತಂದೆಯ ಬಗ್ಗೆ ವಿಶೇಷವಾಗಿ ಬರೆದದ್ದು ಕಡಿಮೆ. ಒಂದು ಪಟ್ಟಣದಲ್ಲಿ ಒಬ್ಬ ಯುವಕ ಅವನು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಭ್ಯಾಸ ಮಾಡುತ್ತಿದ್ದ. ಆತನ ಕಾಲೇಜ್ನಲ್ಲಿ ಅವನ ಸಹಪಾಠಿಗಳು ಸ್ಕೂಟರ್ನಲ್ಲಿ, ಬೈಕ್ನಲ್ಲಿ, ಕಾರ್ನಲ್ಲಿ ಕಾಲೇಜಿಗೆ ಬರುತ್ತಿದ್ದರು. ಈ ಯುವಕನ ಹತ್ತಿರ ಯಾವ ವಾಹನ ಇರಲಿಲ್ಲ. ಆತ ತನ್ನ ತಂದೆಗೆ ಒಂದು ಬೈಕ್ ಕೊಡಿಸುವಂತೆ ಒತ್ತಾಯಿಸುತ್ತಿದ್ದ, ಆದರೆ ತಂದೆ ಇಲ್ಲವೆನ್ನುವುದನ್ನು ಹೇಳಲು ಬೈದು ಗದರಿಸುತ್ತಿದ್ದ. ಯುವಕನಿಗೆ ತಂದೆಯ ವರ್ತನೆಯಿಂದ ಬಹಳ ನೋವಾಗುತ್ತಿತ್ತು. ತಂದೆ ಯಾವಾಗಲೂ, ಮನೆ ನಡೆಸುವುದೇ ಕಷ್ಟವಾಗಿದೆ, ನಿನ್ನ ಅಕ್ಕನ ಮದುವೆ ಮಾಡಿದ್ದ ಸಾಲವೇ ಇನ್ನು ತೀರಿಲ್ಲ, ನಿಮ್ಮ ತಾಯಿ ತೀವ್ರ ಅನಾರೋಗ್ಯ ಪೀಡಿತಳಾದಾಗ ಅವಳನ್ನು ಉಳಿಸಿಕೊಳ್ಳಲು ನಾವು ಪಟ್ಟ ನೋವು ನನಗೇ ಗೊತ್ತು. ನೀನು ಕಷ್ಟ ಸಹಿಸಿ ಒಳ್ಳೆಯ ಇಂಜಿನಿಯರ್ ಆಗು, ಆಗ ಬಹುಶಃ ನಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆಂದು ಹೇಳುತ್ತಿದ್ದ. ಆ ಯುವಕನಿಗೆ ತಂದೆಯ ಕಷ್ಟಗಳ ಬಗ್ಗೆ ಅನುಕಂಪವಿರಲಿಲ್ಲ. ಮನೆ ಸಾಕಾಗಿದೆ, ತಂದೆ ಕೇವಲ ಕಷ್ಟಗಳ ಗಂಟು ಬಿಚ್ಚುತ್ತಾರೆ, ಇವರ ಸಹವಾಸವೇ ಬೇಡ, ಮನೆ ಬಿಟ್ಟು ಹೋಗೋಣ ಎಂದು ಯೋಚಿಸಿದ. ಒಂದು ದಿನ ತಂದೆ ತಾಯಿ ಕರೆದುಕೊಂಡು ಆಸ್ಪತ್ರೆಗೆ ಹೋದಾಗ ಈ ಯುವಕನ ಮನೆ ಬಿಟ್ಟು ಹೋಗಲು ನಿರ್ಧರಿಸಿದ. ತಂದೆ ಟೇಬಲಿನ ಮೇಲೆ ಪರ್ಸ್ ಮರೆತು ಹೋಗಿದ್ದ. ಅದನ್ನು ಜೇಬಿಗಿಳಿಸಿದ ಯುವಕ ಮನೆ ಬಿಟ್ಟು ತೆರಳಿದ. ಗಡಿಬಿಡಿ, ಮನಸ್ಸಿನಲ್ಲಿ ತಳಮಳ, ಎಡವಿದ ಬೆರಳಿಗೆ ಗಾಯ ಮಾಡಿಕೊಂಡ. ಆಗ ರಸ್ತೆ ಬದಿ ಕಟ್ಟೆಯ ಮೇಲೆ ಕೂತು ತಂದೆಯ ಪ್ಯಾಕೆಟ್ನಲ್ಲಿ ಏನಿದೆ ಎಂದು ನೋಡೋಣವೆಂದು ಅದನ್ನು ಪರೀಕ್ಷಿಸಿದ. ಅದರಲ್ಲಿ ಕೇವಲ 1 ರೂಪಾಯಿಯ ಒಂದೇ ಒಂದು ನೋಟು ಇದ್ದಿತು. ಪರ್ಸ್ನಲ್ಲಿ ತುಂಬಾ ಹಾಳೆಗಳಿದ್ದವು. ಅದರಲ್ಲಿ ಒಂದು ಚೀಟಿ ತೆಗೆದು ನೋಡಿದ. ಅದು ತನಗೆ ಲ್ಯಾಪ್ಟಾಪ್ ಕೊಂಡ ವಿವರ ಹಾಗೂ ಅದಕ್ಕಾಗಿ ಕಂತು ತುಂಬಿದ ಕಾರ್ಡ್ ಅದಾಗಿತ್ತು. ವಿವಾಹ ಕಾಲಕ್ಕೆ ಮಾಡಿದ ಕೈಗಡಗಳ ಚೀಟಿಗಳಾದವು. ಜೊತೆಗೆ ತಾಯಿ ಆಸ್ಪತ್ರೆಯ ವೆಚ್ಚಕ್ಕಾಗಿ ಮಾಡಿದ ಸಾಲ ವಿವರ ಇದ್ದವು. ಇದನ್ನು ನೋಡಿದಾಗ ಹುಡುಗನ ಕಣ್ಣು ತೆರೆದವು. ಆತ ಮನೆಗೆ ಓಡಿದ. ತಂದೆ ತನ್ನ ಹಳೆಯ ಸ್ಕೂಟರ್ ಕೊಟ್ಟು ಮಗನಿಗೆ ಹೊಸ ಬೈಕ್ ತರಲು ಹೋಗಲು ಸಿದ್ಧತೆ ಮಾಡುತ್ತಿದ್ದ. ಮಗನಿಗೆ ಗೊತ್ತಾಯಿತು ತಂದೆ ಬೈಕ್ ಕೊಳ್ಳಲು ತನ್ನ ಹಳೆಯ ಸ್ಕೂಟರ್ ಮಾರುತ್ತಿದ್ದಾರೆ ಎಂಬುದು. ಆಗ ಮಗ ತನ್ನ ತಂದೆ ಕಾಲ ಮೇಲೆ ಉರುಳಾಡಿದ. ಸ್ಕೂಟರ್ ಮಾರುವುದು ಬೇಡ, ಅದು ಮನೆತನದ ಸುಂದರವಾದ ನೆನಪುಗಳನ್ನು ಹೊತ್ತು ನಿಂತಿದೆ. ನಾವು ಇನ್ನು ಮುಂದೆ ಎಂದೂ ಬೈಕ್ ಕೇಳುವುದಿಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಿ ಅತ್ಯುತ್ತಮ ಇಂಜಿನಿಯರ್ನಾಗುವೆ ವಚನೆ ನೀಡಿದ. ತಂದೆಯ ಪರ್ಸ್ ಖಾಲಿ ಇರಬಹುದು, ಆದರೆ ಆತನ ಮನಸ್ಸು ಪ್ರೇಮದಿಂದ ತುಂಬಿದೆ, ಮಗನ ಬಗ್ಗೆ ಕಾಳಜಿಯಿಂದ ತುಂಬಿದೆ ಎಂದು ಅರಿತವನಾದ. ತಾನು ಹರಿದ ಚಪ್ಪಲಿ ಹಾಕಿಕೊಂಡು ಮಗನಿಗೆ ಬೂಟು ಕೊಡಿಸುವ ತಂದೆ ತನ್ನ ಬಟ್ಟೆ ಹಳೆಯದಾದರೂ ಮಗನಿಗೆ ಕಾಲೇಜು ದಿನಾಚರಣೆಗೆ ಸೂಟ್ ಕೊಡಿಸುವಂತೆ ತಂದೆ ತನ್ನ ಕಷ್ಟ ನುಂಗಿ ಮಗನ ಸುಖಕ್ಕಾಗಿ ಓಡಾಡುವ ತಂದೆಯ ಮುಖದರ್ಶನವಾಗಿ ಆ ಯುವಕ ಸರಳ ಜೀವಿಯಾಗಿ, ಪರಿಶ್ರಮಿಯಾಗಿ, ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಕಾಲೇಜಿಗೆ ಪ್ರಥಮವಾಗಿ ಕುಟುಂಬಕ್ಕೆ ತನ್ನ ಕಾಲೇಜಿಗೆ ಕೀರ್ತಿ ತಂದ.

0: ಪ್ರಸಾದ ಕಾಣುತ್ತ ಶಿವ ಶಿವ ಎಂದು ನಮ್ಮ ಮುಕ್ಕಣ್ಣ ಗತಿ ಎಂದು ಸಲ್ಲಿಸಿದಳಂದು ಜೋ ಜೋ
1: ಜೋ ಜೋ ಎನ್ನ ಜೋಪಿಯ ಕಂದ ಜೋ ಜೋ
0: ಪ್ರಸಾದ ಸಲ್ಲಿಸಲು ನಾಗಲಾಂಬಿಕೆಗೆ ಸಾಸದೆ ನಿಂತಿತು ಒಡಲೊಳಗಾಗಿ ಆಸರಕಿ ಬ್ಯಾಸ

ಕೇಳುಗರೆ, ಸಹಕಾರ ರೇಡಿಯೋ ಅಡುಗೆ ಮನೆಯ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಕರಿಮೆಣಸಿನ ಸ್ವಲ್ಪ ಟಿಪ್ಸ್ಗಳ ಬಗ್ಗೆ ನಿಮಗೆ ಇವತ್ತು ಮಾಹಿತಿಯನ್ನು ನೀಡುತ್ತೇನೆ. ಈ ಕಪ್ಪು ಕಾಳು ಸಾಂಬಾರು ದ್ರವ್ಯಗಳ ರಾಜ ಎಂದೇ ಹೆಸರು. ಈ ಕಪ್ಪು ಕಾಳು ಮೆಣಸಿನ ಪುಡಿ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ಇದನ್ನ ನೀವು ಪ್ರತಿನಿತ್ಯ ಆಹಾರ ತಯಾರು ಮಾಡುವ ಸಂದರ್ಭದಲ್ಲಿ ಒಂದು ಅಥವಾ ಅರ್ಧ ಟೀ ಚಮಚ ಮೆಣಸಿನ ಪುಡಿಯನ್ನು ಹಾಕಿ ತಯಾರು ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ಕ್ಯಾನ್ಸರ್ ಕಾರಕ ಗುಣಲಕ್ಷಣಗಳು ಸಹ ಇಲ್ಲದಾಗುತ್ತದೆ. ಕಪ್ಪು ಕಾಳು ನಿಮ್ಮ ನಾಲಿಗೆಯ ರುಚಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ಬೀರುತ್ತದೆ. ಇದರ ಜೊತೆಗೆ ಹೊಟ್ಟೆಯ ಭಾಗದಲ್ಲಿ ಸೇವಿಸಿದ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಲು ಅನುಕೂಲವಾಗುವಂತೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆಚ್ಚು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ನಿಮ್ಮ ಆಹಾರದಲ್ಲಿ ಕಂಡುಬರುವ ಪ್ರೋಟೀನ್ ಅಂಶಗಳನ್ನು ನಿಮ್ಮ ದೇಹ ಹೀರಿಕೊಳ್ಳಲು ಮತ್ತು ಇತರ ಆಹಾರಗಳನ್ನು ಅಚ್ಚುಕಟ್ಟಾಗಿ ಜೀರ್ಣ ಮಾಡಲು ಸಹಾಯವಾಗುತ್ತದೆ. ಇದರ ನಂತರದಲ್ಲಿ ನಿಮಗೆ ಯಾವುದೇ ಅಜೀರ್ಣತೆ, ಮಲಬದ್ಧತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ವಾಂತಿ ಭೇದಿ ಇತ್ಯಾದಿ ಸಮಸ್ಯೆಗಳು ಇಲ್ಲವಾಗುತ್ತವೆ. ಹೊಟ್ಟೆ ಭಾಗದಲ್ಲಿ ಆಹಾರವನ್ನು ಜೀರ್ಣ ಮಾಡಲು ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚಾಗಿ ಉತ್ಪತ್ತಿಯಾದರೆ ಇಂತಹ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ. ನೀವು ಆಹಾರ ತಯಾರು ಮಾಡುವ ಸಂದರ್ಭದಲ್ಲಿ ಕಾಳು ಮೆಣಸಿನ ಪುಡಿಯನ್ನು ಅಡಿಗೆಯಲ್ಲಿ ಹಾಕಿ ತಯಾರು ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡರೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಉತ್ಪತ್ತಿಯಾಗುವುದಿಲ್ಲ. ಈ ರೀತಿಯಾಗಿ ಹೇಳುತ್ತಾ ಹೋದರೆ ಈ ಸಾಂಬಾರು ಪದಾರ್ಥಗಳ ರಾಜ ಎಂದೇ ಹೆಸರಾಗಿರುವ ಈ ಕರಿಮೆಣಸಿನ ಉಪಯೋಗ ಬಹಳಷ್ಟು ಪ್ರಮಾಣದಲ್ಲಿ ಇದೆ. ಇದೇ ರೀತಿ ಆಯುರ್ವೇದ ಔಷಧಗಳಲ್ಲಿಯೂ ಸಹ ಕರಿಮೆಣಸಿನ ಉಪಯೋಗ ಅತ್ಯಂತ ಅದ್ಭುತವಾಗಿ ಮಹತ್ವದ ಯೋಗಗಳನ್ನ ಔಷಧಿಗಳನ್ನ ತಯಾರು ಮಾಡುವಲ್ಲಿ ಆಯುರ್ವೇದ ಔಷಧಿಗಳು ಪ್ರಸಿದ್ಧಿಯನ್ನ ಹೊಂದಿವೆ ಅಂತ ಹೇಳ್ತಾ ಈ ಕಾಳು ಮೆಣಸಿನ ಉಪಯೋಗವನ್ನ ತಿಳಿಗೆ ಮುಗಿಸುತ್ತೇನೆ. ಇದೇ ರೀತಿಯಾಗಿ ಇನ್ನೊಂದು ಕಚ್ಚಾ ವಸ್ತು ಉಪ್ಪು. ಉಪ್ಪಂದರೆ ಸಾಮಾನ್ಯವಾಗಿ ಬಳಸುವಂತ ಉಪ್ಪು ಅಲ್ಲ, ಸೈಂಧವಲ್ಲವನ ಅಂತ ಹೇಳಿ ಕರಿತೇವೆ. ನಿಮಗೆ ಒಂದ್ ವೇಳೆ ಜೀರ್ಣಕಾರಿ ಸಮಸ್ಯೆಗಳಿದ್ರೆ, ಶೀತ ಇದ್ರೆ ನೀವು ಪಟ್ಟಂತ ಸೈಂಧವಲ್ಲವನದಿಂದ ಪರಿಹಾರವನ್ನ ಪಡಿಬಹುದು. ಇದು ಆದಷ್ಟು ಎಲ್ಲ ಅಂಗಡಿಗಳಲ್ಲಿ ಸಿಗುವಂತಹ ದ್ರವ್ಯ ಪದಾರ್ಥವಾಗಿದೆ. ಆಯುರ್ವೇದದ ಔಷಧಿಗಳಲ್ಲಿ ಹೆಚ್ಚಾಗಿ ಕಾಣಸಿಗೋ ಉಪಯೋಗ ಇದ ಈ ದ್ರವ್ಯವಾಗಿದೆ. ಇದರ ಹೆಸರೇ ಸೈಂಧವಲ್ಲವನ ಅಂತ ಹೇಳಿ ನಾವು ಕರೆಯೋದು. ಅದನ್ನೇ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕರೆಯುತ್ತಾರೆ. ಅದನ್ನೇ ಸೈಂಧವಲ್ಲವನವನ್ನೇ ದೊಡ್ಡ ಉಪ್ಪು, ಸೈಂಧವ ಉಪ್ಪು, ಗುಲಾಬಿ ಕೆಂಪು ಹರಳುಪ್ಪು, ಇಂಗ್ಲಿಷ್ನಲ್ಲಿ ರಾ ಸಾಲ್ಟ್ ಅಂತ ಕರೆಯುತ್ತಾರೆ. ಅಷ್ಟೇ ಅಲ್ಲ, ಇದನ್ನ ಪತ್ತೆ ಉಪ್ಪು ಕೂಡ ಅಂತ ಹೇಳಿ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಸಿಗುವಂತಹ ಉಪ್ಪನ್ನ ನೀವು ಸೇವನೆ ಮಾಡದಿದ್ದಲ್ಲಿ, ಅಂದ್ರೆ ಕೆಲವೊಂದು ರೋಗಗಳಿಗೆ ಅದು ಬೇಡ ಅಂತ ಹೇಳ್ತಿರ್ತೀವಿ ಉಪ್ಪು, ಅಂತಹ ಟೈಮಲ್ಲಿ ಅಂತಹ ವೇಳೆಯಲ್ಲಿ ನೀವು ಈ ಉಪ್ಪನ್ನ ಬಳಸಬಹುದು. ಆದ್ದರಿಂದ ಇದನ್ನ ಪತ್ತೆ ಉಪ್ಪು ಎಂತಲೂ ಕರೆಯುತ್ತಾರೆ. ಅದರೊಟ್ಟಿಗೆ ಇದನ್ನು ಹಿಮಾಲಯನ್ ಉಪ್ಪು ಅಂತ ಕೂಡ ಕರೀತಾರೆ. ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಈ ಸೈಂಧವಲ್ಲವನವನ್ನ ಕರೆಯುತ್ತಾರೆ. ಈ ಸೈಂಧವಲ್ಲವನ ರಾಕ್ ಸಾಲ್ಟ್ ಅಥವಾ ಪಿಂಕ್ ಸಾಲ್ಟ್ ಭಾರತೀಯರ ಸಾಂಪ್ರದಾಯಿಕ ಮನೆಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಇದನ್ನು ವಿಶೇಷವಾಗಿ ಉಪವಾಸದ ಆಹಾರದಲ್ಲಿ ಬಳಸಲಾಗುತ್ತದೆ. ಈ ಕಲ್ಲಿನ ಉಪ್ಪನ್ನು ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಬಳಸುವುದರಿಂದ ಹಲವು ವರ್ಷಗಳಿಂದ ಇದನ್ನ ಬಳಸಲಾಗುತ್ತದೆ. ನಿಮಗೆ ಜೀರ್ಣಕಾರಿ ಸಮಸ್ಯೆಗಳಿದ್ದರೆ ಅಥವಾ ಶೀತವಾಗಿದ್ದರೆ ಕಲ್ಲು ಉಪ್ಪಿನ ಸಹಾಯದಿಂದ ನೀವು ಅಲ್ಪ ಪ್ರಮಾಣದ ಪರಿಹಾರವನ್ನ ಕಂಡುಕೊಳ್ಳಬಹುದು. ಸಾಮಾನ್ಯ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಎರಡು ಅಂಶಗಳು ಕಂಡುಬರುತ್ತವೆ. ಆದರೆ ಈ ಕಲ್ಲು ಉಪ್ಪಿನಲ್ಲಿ ಕಬ್ಬಿಣ, ಸತು, ನಿಕಲ್, ಕೋಬಾಲ್ಟ್, ಮ್ಯಾಂಗನೀಸ್, ತಾಮ್ರ, ಹೀಗೆ ನಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಖನಿಜಾಂಶಗಳು ಸಹ ಈ ಉಪ್ಪಿನಲ್ಲಿ ನಮಗೆ ಕಾಣಬರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಕಲ್ಲು ಉಪ್ಪಿನ ಸಹಾಯದಿಂದ
ನೀವು ಯಾವ ಸಮಸ್ಯೆಗಳನ್ನು ನಿವಾರಿಸಬಹುದು ಮತ್ತು ಅದನ್ನು ಹೇಗೆ ಬಳಸುವುದು ಅಂತ ಸ್ವಲ್ಪ ಒಂದೆರಡು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ಯಾಕಂದ್ರೆ ಬೇಕರಿ ಪದಾರ್ಥಗಳಲ್ಲಿಯೂ ಕೆಲವೊಂದು ಬೇಕರಿ ಪದಾರ್ಥಗಳಲ್ಲಿ ಈ ಉಪ್ಪನ್ನು ನಾವು ಬಳಸ್ತಾ ಇರ್ತೇವೆ. ಅದಕ್ಕೆ ಈ ಉಪ್ಪಿನ ಮಹತ್ವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರೊಟ್ಟಿಗೆ ಮನೆ ಮದ್ದಿನಲ್ಲಿಯೂ ಸಹ ನಾವು ಉಪ್ಪನ್ನ ಬಳಸಬಹುದು. ಮನೆ ಮದ್ದು ಅಂದ್ರೆ ಈ ನಿದ್ರಾಹೀನತೆ ಸಮಸ್ಯೆ ಇದ್ರೆ ಆಹಾರದಲ್ಲಿ ಗುಲಾಬಿ ಅಥವಾ ಕೆಂಪು ಉಪ್ಪನ್ನ ಅಥವಾ ಕಲ್ಲು ಉಪ್ಪನ್ನ ಬಳಸುವುದರ ಮೂಲಕ ಈ ಸಮಸ್ಯೆಯನ್ನು ಅಲ್ಪ ಮಟ್ಟಿಗೆ ಹೋಗಲಾಡಿಸಬಹುದು. ಇದಕ್ಕಾಗಿ ನೀವು ಜೇನುತುಪ್ಪದೊಂದಿಗೆ ಕಲ್ಲುಪ್ಪನ್ನು ಸೇವಿಸಬೇಕು. ಹೀಗೆ ಮಾಡುವುದರಿಂದ ನೀವು ಗಾಢವಾದ ನಿದ್ದೆಯನ್ನು ಪಡೆಯುತ್ತೀರಿ ಮತ್ತು ಎರಡನೇ ದಿನದಲ್ಲಿ ನೀವು ತಾಜಾತನವನ್ನು ಅಂದ್ರೆ ಮರುದಿವಸ ನಾವು ಎದ್ದ ತಕ್ಷಣ ನಮಗೆ ಒಂದು ತರ ಫ್ರೆಶ್ನೆಸ್ ಫೀಲ್ ಆಗ್ತದೆ, ಅಂದ್ರೆ ತಾಜಾತನ ಅನುಭವವನ್ನು ಹೊಂದ್ತೀವಿ. ಅಂದ್ರೆ ಕಲ್ಲುಪ್ಪು ಮತ್ತು ಜೇನುತುಪ್ಪ ಇವುಗಳನ್ನ ಸೇವನೆ ಮಾಡೋದ್ರಿಂದ ನಿದ್ರಾಹೀನತೆಯನ್ನು ಅಲ್ಪ ಪ್ರಮಾಣದಲ್ಲಿ ತಡೆಯಬಹುದು. ಈ ನಿದ್ರಾಹೀನತೆ ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾಡುವಂತ ಒಂದು ಸಾಮಾನ್ಯ ಕಾಯಿಲೆ ಆಗಿದೆ. ಯಾಕಂದ್ರೆ ತುಂಬಾ ಸ್ಟ್ರೆಸ್, ಟೆನ್ಷನ್, ವರ್ಕ್ ಲೋಡ್, ಹೀಗೆ ಅನೇಕ ವಿಧವಾದ ಟೆನ್ಷನ್ಗಳು ಮನಸ್ಸಿಗೆ ಆವರಿಸುವುದರಿಂದ ನಿದ್ರೆಯಲ್ಲಿಯೂ ಕೂಡ ಆ ಕೆಲಸದ ಒತ್ತಡವನ್ನ ನಾವು ಅನುಭವಿಸುವುದರಿಂದ ನಿದ್ರೆ ಸರಿಯಾಗಿ ಆಗುವುದಿಲ್ಲ. ಇಂತಹ ಸಮಸ್ಯೆಗಳಿದ್ದಲ್ಲಿ ಇದನ್ನು ಒಂದು ಸಾರಿ ಬಳಸಿ ಪ್ರಯತ್ನ ಮಾಡಿ ನೋಡಿ. ಕಲ್ಲು ಉಪ್ಪನ್ನ ಫೇಸ್ ಸ್ಕ್ರಬ್ಬರ್ ಅಂದ್ರೆ ಮುಖಕ್ಕೆ ಸ್ಕ್ರಬ್ಬರ್ ಅಂತ ಹೇಳಿ ಬ್ಯೂಟಿ ಪಾರ್ಲರ್ ನಲ್ಲಿ ನೀವು ಹೇಗೆ ಬಳಸ್ತಿರ್ತಿರಲ್ಲ ಅದೇ ರೀತಿಯಲ್ಲಿ ಫೇಸ್ ಸ್ಕ್ರಬ್ಬರ್ ಅಲ್ಲಿಯೂ ಕೂಡ ಒಂದು ಪದಾರ್ಥವಾಗಿ ಒಂದು ಅಂಗವಾಗಿ ಇದನ್ನ ನೀವು ಉಪಯೋಗ ಮಾಡಬಹುದು. ಹೀಗೆ ಮಾಡೋದ್ರಿಂದ ಮುಖದಲ್ಲಿನ ರಂಧ್ರಗಳು ತೆರೆದುಕೊಳ್ಳುತ್ತವೆ. ತೆಂಗಿನ ಎಣ್ಣೆಯಲ್ಲಿ ಈ ಗುಲಾಬಿ ಉಪ್ಪನ್ನು ಬೆರೆಸಿ ಮುಖದ ಮೇಲೆ ಹಗುರವಾಗಿ ಮಸಾಜ್ ಮಾಡೋದ್ರಿಂದ ಇದು ಸ್ಕ್ರಬ್ ಆಗಿ ಕೆಲಸ ಮಾಡುತ್ತದೆ. ಅಂದ್ರೆ ನಾವು ನಾರ್ಮಲ್ ಆಗಿ ಕೊಬ್ಬರಿ ಎಣ್ಣೆ ಜೊತೆಗೆ ಉಪ್ಪನ್ನ ಸಣ್ಣಗ ಅರೆದು ಅದನ್ನ ಮಿಕ್ಸಿ ಅದನ್ನ ಸ್ವಲ್ಪ ಪೇಸ್ಟ್ ಮಾಡಿದಂಗೆ ಮಾಡಿ ಅದನ್ನ ಹಗುರವಾಗಿ ಮುಖಕ್ಕೆಲ್ಲ ನಾವು ಹಚ್ಚಬೇಕು. ಜೋರಾಗಿ ತಿಕ್ಕೋ ಹಾಗಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ರಫ್ ಇರೋದ್ರಿಂದ ಮತ್ತೆ ನಮ್ಮ ಮುಖದ ಮೇಲೆ ಎಲ್ಲ ಸ್ವಲ್ಪ ಗಾಯಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನೀವು ಹಗುರವಾಗಿ ಲಘು ಕೈಗಳಿಂದ ಅಂದ್ರೆ ಹಗುರವಾಗಿ ನೀವು ಮಸಾಜ್ ಅನ್ನ ಮಾಡೋದ್ರಿಂದ ಇದು ಸ್ಕ್ರಬ್ ಆಗಿಯೂ ಕೂಡ ಕೆಲಸ ಮಾಡುತ್ತದೆ. ಇದರಿಂದ ಮುಖದ ಸ್ವಲ್ಪ ಕಾಂತಿಯೂ ಕೂಡ ಕಾಣಿಸಿಕೊಳ್ತದೆ. ಈ ರೀತಿ ಫೇಸ್ ಸ್ಕ್ರಬ್ಬರ್ ಪೇಸ್ಟ್ಗಳಲ್ಲಿಯೂ ಕೂಡ ಅನೇಕ ಸ್ಕ್ರಬ್ಬರ್ಗಳಲ್ಲಿ ಕೂಡ ಈ ಉಪ್ಪನ್ನು ನೀವು ಒಂದು ಅತ್ಯವಶ್ಯಕ ವಸ್ತುವಾಗಿ ಬಳಸ್ತಾ ಇರ್ತಾರೆ. ಈ ರೀತಿಯಾಗಿ ಫೇಸ್ ಸ್ಕ್ರಬ್ಬರ್ ಅಲ್ಲಿ ನೀವು ಉಪ್ಪನ್ನ ಬಳಸಬಹುದು. ನಿಮ್ಗೆ ಏನಾದರೂ ಸ್ವಲ್ಪ ತಲೆನೋವಿದ್ರೆ ಕಲ್ಲುಪ್ಪು ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತೆ. ಇದಕ್ಕಾಗಿ ಒಂದು ಲೋಟ ನೀರಿಗೆ ನಿಂಬೆ ರಸ ಮತ್ತು ಕಲ್ಲುಪ್ಪನ್ನ ಬೆರೆಸಿ ಕುಡಿಯಬೇಕು. ಈ ಪಾನೀಯವನ್ನು ಕುಡಿಯುವುದರಿಂದ ತಲೆನೋವಿನ ಪರಿಹಾರವನ್ನ ನೀವು ಪಡೆಯಬಹುದು. ಈ ರೀತಿಯಾಗಿ ಸೈಂಧವ ಲವಣವನ್ನ ನೀವು ಮನೆ ಮದ್ದಾಗಿ ಉಪಯೋಗಿಸುತ್ತಾ ಆರೋಗ್ಯಕರ ಭಾಗ್ಯವನ್ನು ನೀವು ಪಡೆಯಬಹುದು. ಅದರೊಟ್ಟಿಗೆ ನೀವು ಬೇಕರಿ ಪದಾರ್ಥಗಳಲ್ಲಿ ಕೆಲವು ಎಲ್ಲಾನು ಅಂತಲ್ಲ ಕೆಲವು ಬೇಕರಿ ಪದಾರ್ಥಗಳಲ್ಲಿ ಈ ಪದಾರ್ಥವನ್ನ ಸೈಂಧವ ಲವಣವನ್ನ ಬಳಸೋದ್ರಿಂದ ಈ ರೀತಿಯೆಲ್ಲ ನಮ್ಮ ಆರೋಗ್ಯಕ್ಕೆ ಉಪಯೋಗಕಾರಿಯಾಗಿದೆ ಅಂತ ಹೇಳ್ತಾ ಸೈಂಧವ ಲವಣದ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.

ಇದುವರೆಗೆ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: 86157 08.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6

0: ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲಿ

0: ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508788. ಮತ್ತೊಂದು ಸಂಖ್ಯೆ 9448658508.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

0: ಆಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-8650-5878. ಮತ್ತೊಂದು ಸಂಖ್ಯೆ

0: 4648
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ

0: ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508788. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ.

0: ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.

ಇದು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದು ಶನಿವಾರ, ದಿನಾಂಕ 29 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?

0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ.
1: ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತಾಗಿ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರಿಂದ ಕಾರ್ಯಕ್ರಮ ಕೇಳುವಿರಿ.
0: ಭಕ್ತಿಗೀತೆ ಕೇಳುವಿರಿ ಗೀತಾ ಪಾಟೀಲ್ ಹಾಗೂ ಸಂಗಡಿಗರಿಂದ. ಚಿಂತನ ಕಾರ್ಯಕ್ರಮದಲ್ಲಿ ತುಳಸಾ ಪುಟ್ಟಪ್ಪನವರ್ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ಯಡಿಯೂರು ಸಿದ್ದಲಿಂಗೇಶ್ವರರ ಕುರಿತಾದ ಗೀತೆಯನ್ನು. ವೀಣಾವಾಣಿ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತ್ ಗೌಡ ಪಾಟೀಲ್ ಅವರ ಲೇಖನವನ್ನು ಕೇಳುವಿರಿ. ಭಾವಗೀತೆ ಹಾಡಲಿದ್ದಾರೆ ರೇಣುಕಾ ಮಾದರ್ ಅವರು. ಗಾನಸಂಚನ ಕಾರ್ಯಕ್ರಮದಲ್ಲಿ ಶರಣಪ್ಪ ಉಪ್ಪಾರ್ ಅವರ ಹಾಡನ್ನು ಕೇಳುವಿರಿ. ರೈತ ಬಂಧು ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಿಂದ ಕೀಟಗಳ ನಿರ್ವಹಣೆಯ ಕುರಿತು ಡಾಕ್ಟರ್ ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಕೇಳುವಿರಿ. ಸೋಬಾನಪದ ಹಾಡಲಿದ್ದಾರೆ ರೇಣವ್ವ ಜಕ್ಕಲಿ ಹಾಗೂ ಸಂಗಡಿಗರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ತಂದೆಯ ತ್ಯಾಗ ಕಥೆಯನ್ನು ಕೇಳುವಿರಿ. ಜೋಗುಳ ಪದ ಹಾಡಲಿದ್ದಾರೆ ನಿಲುವ ಬಂಡಿವಾಳ್ ಹಾಗೂ ಸಂಗಡಿಗರು. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರ ಮಾಹಿತಿಯನ್ನು ಕೇಳುವಿರಿ.

ನಾವು ಯಾರನ್ನ ಆಶ್ರಯಿಸಬೇಕು ಅಂತಂದ್ರೆ ಯಾರಲ್ಲಿ ಅನುಭವ ಇದೆ ಅವರನ್ನ ಆಶ್ರಯಿಸಬೇಕು. ನಮಗ ಅನುಭವ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ನಾವು ಮರೆತು ಹೋಗಿಬಿಟ್ಟಿವಿ ಅಂತಂದ್ರೆ ಅನುಭವಿಗಳಲ್ಲಿ ಅನುಭವ ಸಿಕ್ಕ ಬಿಡ್ತದೆ. ಅದು ಯಾವ ಜಾತಿಯವರಲ್ಲಾದ್ರೂ ಇರಲಿ, ಅದು ಕೇವಲ ಹಿಂದೂಗಳಲ್ಲಿ ಇರಬೇಕಂತೇನಿಲ್ಲ, ಮುಸ್ಲಿಮರಲ್ಲಿ ಇರಬಹುದು, ಜೈನರಲ್ಲಿ, ಬೌದ್ಧರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಯಹೂದಿಗಳಲ್ಲಿ, ಸಿಖ್ಖರಲ್ಲಿ, ಯಾವುದೇ ಧರ್ಮದವರು, ಯಾವುದೇ ಜಾತಿಯವರಿರಲಿ, ಅವರಲ್ಲಿ ಅನುಭವ ಇದೆ ಅಂದ್ರೆ ಸಾಕು, ನಾವು ಅವರನ್ನ ಆಶ್ರಯಿಸಬೇಕು. ನಮ್ಮ ಬದುಕು ಹಸನಾಗಬೇಕು, ನಮ್ಮ ಬದುಕು ಬೆಳಗಬೇಕು, ಬೆಳಿಬೇಕು ಅಂದ್ರೆ ಅನುಭವಿಗಳಲ್ಲಿ ಸ್ವಲ್ಪ ಹೊತ್ತು ಕಾಲವನ್ನ ಕಳೆಯುವಂತಹದ್ದನ್ನ ನಾವು ರೂಢಿ ಮಾಡ್ಕೋಬೇಕು. ನೂರಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನುಭವಿಗಳ ಸಾಮೀಪ್ಯ, ಅನುಭವಿಗಳ ಸಂಘ. ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಕ್ರಮ ಹೇಗಿರುತ್ತದೆ ಅನ್ನುವಂತಹದ್ದು ಅನುಭವಿಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನ ತಾವೆಲ್ಲ ಕೇಳಿಸಿಕೊಂಡಿದ್ದೀರಿ. ಇವತ್ತಿನ ದಿವಸ ನಾವು ಬಹಳ ಮುಖ್ಯವಾಗಿ ಒಂದನ್ನ ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರೂ ಮಾತಾಡ್ತೇವೆ, ನಿತ್ಯವೂ ಮಾತಾಡಲೇಬೇಕು. ಎದ್ದಾಗಿನಿಂದ ಹಿಡ್ಕೊಂಡು ರಾತ್ರಿ ಮಲಗುವವರೆಗೆ ಅನ್ನೋದಕ್ಕಿಂತ ನಿದ್ದೆ ಹತ್ತುವವರೆಗೆ ಮಾತಾಡ್ತಾನೇ ಇರ್ತೇವೆ. ನಾವಾಡುವ ಮಾತುಗಳಲ್ಲಿ ಎಷ್ಟು ಸತ್ಯ ಅಡಗಿದೆ, ಎಷ್ಟು ಸುಳ್ಳು ಅಡಗಿದೆ ಅನ್ನುವುದನ್ನು ನಾವು ವಿಚಾರ ಮಾಡಬೇಕು. ಸತ್ಯವನ್ನ ಮಾತಾಡೋದನ್ನ ರೂಢಿ ಮಾಡಿಕೊಳ್ಬೇಕು. ಸುಳ್ಳು ಮತ್ತು ಸತ್ಯಕ್ಕೆ ಇರುವಂತಹ ಅಂತರ ಎಷ್ಟು, ಸುಳ್ಳಿನ ತಾಕತ್ತು ಸತ್ಯದ ತಾಕತ್ತುಗಳ ಒಂದು ಚಿಂತನೆಯನ್ನ ಇವತ್ತಿನ ದಿವಸ ನಾವು ಮಾಡೋಣ. ಎಲ್ಲರಿಗೂ ಗೊತ್ತು ಸತ್ಯವನ್ನೇ ಮಾತಾಡಬೇಕು ಅಂತ ಹೇಳಿ. ಈ ದೇಶದ ಯಾವ ಧರ್ಮವೂ ಧರ್ಮ ಗ್ರಂಥವೂ ಕೂಡ ಸುಳ್ಳು ಹೇಳು ಅಂತ ಹೇಳಿಲ್ಲ. ಕಾನೂನು ಸತ್ಯವನ್ನ ಹೇಳು ಅನ್ನತ್ತೆ, ಧರ್ಮ ಗ್ರಂಥಗಳು ಸತ್ಯವನ್ನ ಹೇಳು ಅಂತ ಹೇಳುತ್ತವೆ. ಆದ್ರೆ ನಾವು ಎಷ್ಟು ಜನ ಸತ್ಯವನ್ನ ಮಾತಾಡ್ತೀವಿ, ಸತ್ಯದ ಅರಿವು ನಮಗೆ ಎಷ್ಟಿದೆ, ಸತ್ಯವನ್ನ ಆಡುವುದರ ಪರಿಣಾಮ ಏನಾಗುತ್ತೆ ಅಂತಕ್ಕಂತಹ ವಿಚಾರವನ್ನ ನಾವು ಮಾಡಬೇಕು. ಸತ್ಯ ಕಹಿಯಾಗಿರ್ತಕ್ಕಂಥದ್ದು, ಸುಳ್ಳು ಬಹಳ ಸಿಹಿಯಾಗಿರ್ತಕ್ಕಂಥದ್ದು. ಸುಳ್ಳು ಕೇಳಲಿಕ್ಕೆ ಬಹಳ ಮಧುರವಾಗಿರಬಹುದು, ಸಿಹಿ ಅನಿಸ್ಬಹುದು, ಸತ್ಯ ಕಹಿ ಅನಿಸ್ಬಹುದು. ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತ ಒಂದು ಶರಣರ ವಚನದ ಸಾಲು. ಯಾವುದು ನಾಲಿಗೆಗೆ ಬಹಳ ರುಚಿ ಅನಿಸುತ್ತೆ ಅದು ಹೊಟ್ಟೆಗೆ ಹಿತವಾಗಿರೋದಿಲ್ಲ, ಯಾವುದು ನಾಲಿಗೆಗೆ ಕಹಿಯಾಗಿರ್ತದೆ ಅದು ಹೊಟ್ಟೆಗೆ ಬಹಳಷ್ಟು ಹಿತವಾಗಿರುತ್ತದೆ ಅಂತ. ಹಾಗೆ ಕೆಲವು ವಿಚಾರಗಳು ಕೇಳಲಿಕ್ಕೆ ಬಹಳಷ್ಟು ಕಠೋರ ಅನಿಸಬಹುದು, ಆದರೆ ಅವು ಬದುಕಿಗೆ ಹಿತವನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇರುವ ಜನಸಂಖ್ಯೆಯಲ್ಲಿ ಎಷ್ಟು ಜನ ಸತ್ಯವನ್ನ ಮಾತಾಡ್ತಾರೆ, ಎಷ್ಟು ಜನ ಸುಳ್ಳನ್ನ ಮಾತಾಡ್ತಾರೆ ಅನ್ನುವಂತಹ ಒಂದು ತುಲನೆಯನ್ನ ಮಾಡಿದಾಗ ಅದನ್ನ ನಿಖರವಾಗಿ ಹೇಳಲಿಕ್ಕೆ ಎಲ್ಲರಿಗೂ ಕೂಡ ಕಷ್ಟವಾಗ್ತದೆ.
ಅಸಾಧ್ಯ ಅನ್ನಿಸ್ತದೆ.

ಆದರೆ ಕೆಲವರು ಅದನ್ನ ಪ್ರಯತ್ನವನ್ನ ಮಾಡಿದ್ದಾರೆ. ಸತ್ಯ ಹೇಳುವವರೆಷ್ಟು ಜನ, ಸುಳ್ಳು ಹೇಳುವವರೆಷ್ಟು ಜನ ಅಂತ ಆ ಸಾಹಸವನ್ನ ಮಾಡಿದ್ದಾರೆ. ಒಬ್ಬ ವಿಮರ್ಶಕ ಹೇಳ್ತಾನೆ, ನಾಲ್ಕು ಯುಗಗಳಿದ್ದಾವೆ, ಆ ನಾಲ್ಕು ಯುಗಗಳಲ್ಲಿ ಮೊದಲನೇದ್ದೇ ಕೃತಯುಗ, ಅದಕ್ಕೆ ಇನ್ನೊಂದು ಹೆಸರು ಸತ್ಯಯುಗ ಅಂತ ಹೇಳಿ. ಕೃತಯುಗದಲ್ಲಿ ಒಬ್ಬರೂ ಕೂಡ ಸುಳ್ಳನ್ನ ಹೇಳ್ತಿದ್ದಿಲ್ಲ, ಎಲ್ಲರೂ ಸತ್ಯವನ್ನೇ ಮಾತಾಡ್ತಾ ಇದ್ರು ಕೃತಯುಗದಲ್ಲಿ. ಹಾಗಾಗಿ ಅದಕ್ಕೆ ಸತ್ಯಯುಗ ಅಂತ ಕರೆದ್ರು. ಮುಂದೊಂದು ಯುಗ ಬಂತು, ತ್ರೇತಾಯುಗ. ಒಂದು 25ರಷ್ಟು ಸೇರ್ಕೊಂತಂತೆ ಸುಳ್ಳು, ಸತ್ಯ 75 ಉಳಿತು. ಸುಳ್ಳು ಎಷ್ಟು ಸೇರಿಕೊಂತ ಅದಕ್ಕೆ 25ರಷ್ಟು. ದ್ವಾಪರ ಯುಗ ಬಂತು, ದ್ವಾಪರ ಯುಗದಲ್ಲಿ 75ರಷ್ಟು ಸುಳ್ಳಾಯಿತು, 25ರಷ್ಟು ಸತ್ಯವನ್ನು ಮಾತಾಡಲಿಕ್ಕೆ ಹತ್ತಿದ್ರು. ಕಲಿಯುಗ ಬಂತು, ಸತ್ಯವನ್ನು ಹುಡುಕೋದೇ ಬಹಳ ಕಷ್ಟ ಆಗಿಬಿಡ್ತು. ಈ ಕಲಿಯುಗದಲ್ಲಿ ಸತ್ಯವನ್ನು ಹುಡುಕಲಿಕ್ಕೆ ಯಾರಿಂದನೂ ಕೂಡ ಆಗ್ತಾ ಇಲ್ಲ. ಆದರೂ ಶರಣರ ದೃಷ್ಟಿ ಬಹಳ ವಿಶೇಷವಾಗಿರುವಂತಹದ್ದು. ಚನ್ನಬಸವಣ್ಣನವರು ಅಂತ ಆಗಿ ಹೋದ್ರು. ಬಸವಣ್ಣನವರ ಅಕ್ಕನ ಮಗ ಚನ್ನಬಸವಣ್ಣ ಬದುಕಿದ್ದು ಕೇವಲ 25 ವರ್ಷ. 25 ವರ್ಷದ ತರುಣ ಚನ್ನಬಸವಣ್ಣ ಇಡೀ ಅನುಭವ ಮಂಟಪದ ಎಲ್ಲಾ ಶರಣರಲ್ಲಿ ಮಹಾನುಭಾವಿ, ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ. ಸಾಕಷ್ಟು ಬಿರುದುಗಳು ಆ ಚನ್ನಬಸವಣ್ಣನಿಗೆ. ಅನುಭವ ಮಂಟಪದಲ್ಲಿ ಅಲ್ಲಮಾ ಪ್ರಭುಗಳಿಗೆ ಮತ್ತು ಬಸವಣ್ಣನವರಿಗೆ ಏನು ತಿಳಿತಿರ್ಲಿಲ್ಲಲ್ಲ, ಅದು ಯಾರಿಗೆ ತಿಳಿತಿತ್ತು ಅಂದ್ರೆ ಚನ್ನಬಸವಣ್ಣನಿಗೆ ತಿಳಿತಿತ್ತಂತೆ. ಅಷ್ಟು ಬಹಳ ದೊಡ್ಡ ಜ್ಞಾನಿ ಆ ಚನ್ನಬಸವಣ್ಣನವರು. ಒಂದು ವಚನ ಬರೀತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನ್ನೆಲ್ಲಿಯದು. ವಚನಗಳು ನಮಗೆ ಬಹಳಷ್ಟು ತಿಳುವಳಿಕೆಯನ್ನು ಉಂಟು ಮಾಡ್ತಾವ. ವಚನಗಳು ಜಾತ್ಯಾತೀತವಾಗಿದ್ದಾವೆ. ವಚನಗಳು ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥವುಗಳೇ ಹೊರತಾಗಿ ಒಂದು ಜಾತಿಗೆ ಮೀಸಲಾಗಿರ್ತಕ್ಕಂಥವುಗಳು ಅಲ್ಲ. ಈಗೇನಿದೆಯಲ್ಲ ಬಯಲೈತಲ್ಲ, ಬಯಲಲ್ಲಿ ಕುಂತಿದೀವಿ ನಾವೆಲ್ಲ. ಅಂತರ ಇದೆ ಭೂಮಿಗೂ ಮತ್ತು ಆಕಾಶಕ್ಕೂ ಅಂತರ ಇದೆ. ಇದು ಏನಾದರೂ ಗಟ್ಟಿಗೊಂಡು ಬಿಟ್ರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳ, ಮೂರು ಲೋಕಗಳು, ಒಟ್ಟು 14 ಲೋಕಗಳು, ಕೆಳಗೆ 7 ಮೇಲೆ 7, ನಾವು ಮಧ್ಯದಲ್ಲಿ ಇದ್ದೇವೆ. ಬಹಳಷ್ಟು ಪಾಪ ಕಾರ್ಯಗಳನ್ನು ಮಾಡಿದರೆ ಕೆಳಗಿನ ಲೋಕಕ್ಕೂ ಹೋಗ್ತೇವೆ, ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಮೇಲಿನ ಲೋಕಕ್ಕೂ ಹೋಗ್ತೇವೆ ಅಂತ ಶಾಸ್ತ್ರಗಳು ಹೇಳ್ತಾವ. 14 ಲೋಕಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು 3 ಲೋಕಗಳು, ಸ್ವರ್ಗ ಮರ್ತ್ಯ ಪಾತಾಳ. ಈ 3 ಲೋಕಗಳಿಗೆ ಅಂತರ ಉಳಿಯೋದಿಲ್ಲ ಅಂತ ಹೇಳ್ತಾನೆ ಚನ್ನಬಸವಣ್ಣ.

ಹುಟ್ಟಿದ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿಯದು? ಏ ಸನ್ಯಾಸಿಗಳಾಗೋದು ಬಹಳ ಚಲೋ ರೀ, ಬ್ರಹ್ಮಚಾರಿಗಳಾಗೋದು ಬಹಳ ಚಲೋ, ಯೋಗಿಗಳಾಗೋದು ಬಹಳ ಚಲೋ, ಜ್ಞಾನಿಗಳಾಗೋದು ಬಹಳ ಚಲೋ ಅಂತ ಎಲ್ಲರೂ ನಿರ್ಣಯ ಮಾಡಿಕೊಂಡು ಮದುವೆನ ಆಗಲಾರ್ದಂಗ ಇದ್ರು ಅಂತಂದ್ರ ಈ ಸೃಷ್ಟಿ ನಡಿಬೇಕ ಹೆಂಗ? ಎಲ್ಲೋ ಒಬ್ರು ಆದ್ರೆ ಯೋಗ್ಯ ಅದು, ಎಲ್ಲರೂ ಹಾಗೆ ಆದ್ರ ನಡಿಬೇಕೆಲ್ಲಿ? ಭವದ ಬಳ್ಳಿ ಅದು ಸದಾಕಾಲ ಹಬ್ಬತಾ ಇರಬೇಕಾದ್ರೆ ಎಲ್ಲರೂ ಮದುವೆ ಆಗ್ಲೇಬೇಕು. ಎಲ್ಲರೂ ಶಿವಜ್ಞಾನಿಗಳಾದ್ರೆ ನಡೆಯೋದಿಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಶಿವಜ್ಞಾನಿಗಳು. ಮೂರು ಭಾಗ ಮಾಡ್ತಾನೆ ಚನ್ನಬಸವನ್ನ, ಸಾವಿರಕ್ಕೊಬ್ಬ ಸತ್ಯ, ಸಾವಿರ ಜನರಲ್ಲಿ ಒಬ್ಬ ಸತ್ಯವನ್ನ ಮಾತಾಡಬಹುದು, ಲಕ್ಷಕ್ಕೊಬ್ಬ ಭಕ್ತ, ಎಲ್ಲರೂ ಭಕ್ತರಲ್ಲ, ಒಂದು ಲಕ್ಷ ಜನರನ್ನು ನಿಲ್ಲಿಸಿದ್ರೆ ಅಲ್ಲೊಬ್ಬ ಭಕ್ತ ಸಿಗ್ತಾನೆ, ಕೋಟಿಗೊಬ್ಬ ಶರಣ. ಬಹಳ ಮಂದಿಗೆ ಶರಣರು ಶರಣರು ಅಂತಾರೆ, ಇತ್ತಿತ್ತಲಾಗಂತೂ ಬರ್ರಿ ಶರಣರ ಹೋಗ್ರಿ ಶರಣರ. ಆದ್ರೆ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಶರಣರು ಅಂದ್ರೆ ಕೋಟಿಗೊಬ್ರು. ಉದಾಹರಣೆಗಾಗಿ ನಾಲ್ವತ್ವಾಡದ ವೀರೇಶ್ವರ ಶರಣರು ಕೋಟಿಗೊಬ್ಬರ ಆಗಿ ಹೋದ್ರು. ಅವ್ರು ಆಗಿ ಹೋಗಿ ನೂರು ವರ್ಷದ ಮೇಲಾಯ್ತು. ಕೋಟಿಗೊಬ್ಬರ ಆದ್ರು ಅನ್ನುವ ಕಾರಣಕ್ಕಾಗಿನೇ ಅವರು ನಮಗ ಎದ್ದು ಕಾಣ್ತಾ ಇದ್ದಾರೆ, ಎದ್ದು ಕಾಣ್ತಾ ಇದ್ದಾರೆ. ಸತ್ಯವನ್ನ ಮಾತಾಡಬೇಕು, ಎಷ್ಟು ಸಾಧ್ಯ ಇದೆ ಅಷ್ಟು ಸತ್ಯವನ್ನ ನುಡಿಯುವ ಪ್ರಯತ್ನವನ್ನ ನಾವೆಲ್ಲ ಜೀವನದಲ್ಲಿ ಮಾಡಬೇಕು. ಉಪನಿಷತ್ತುಗಳು ಕೂಡ ಅದನ್ನೇ ಹೇಳ್ತಾವ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯ. ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಹೇ ಮನುಷ್ಯ, ನೀ ಏನ್ ಮಾಡಬೇಕು ಅಂತಂದ್ರ ಪ್ರಿಯವಾದದ್ದನ್ನ ಮಾತಾಡು, ಸತ್ಯವಾದದ್ದನ್ನೇ ಮಾತಾಡು. ನಿನ್ನ ಮಾತಿನಲ್ಲಿ ಸತ್ಯ ಇರಬೇಕು ಮತ್ತು ಪ್ರೀತಿ ಇರಬೇಕು. ಪ್ರೀತಿ ಇರಬೇಕಂತ ಹೇಳಿ ಸುಳ್ಳನ್ನ ಹೇಳ್ತಾ ಹೋಗ್ಬೇಡ, ಸತ್ಯವನ್ನ ಮಾತನಾಡು. ಆ ಸತ್ಯ ನಿನಗೆ ಬಹಳಷ್ಟು ತಾಕತ್ತನ್ನ ತಂದುಕೊಡ್ತದೆ, ಎದುರಿಗಿರುವಂತಹ ವ್ಯಕ್ತಿಗೂ ಕೂಡ ಬಹಳಷ್ಟು ತಾಕತ್ತನ್ನ ತಂದುಕೊಡ್ತದೆ. ಅಪ್ರಿಯವಾಗಿರುವಂತಹ ಸತ್ಯವನ್ನು ನುಡಿಯಬೇಡ, ಅಪ್ರಿಯವಾಗಿರುವಂತಹ ಸತ್ಯವನ್ನು ನುಡಿಬೇಡ, ಪ್ರಿಯವಾಗಿರುವಂತಹ ಸುಳ್ಳನ್ನು ಆಡಬೇಡ. ಎರಡದವ, ಪ್ರಿಯವಾದ ಸುಳ್ಳನ್ನು ಹೇಳಲಿಕ್ಕೆ ಬರ್ತದೆ, ಅಪ್ರಿಯವಾದ ಸತ್ಯವನ್ನು ಹೇಳಲಿಕ್ಕೆ ಬರ್ತದೆ. ಕೆಲವು ಸತ್ಯ ಹೇಳುವಾಗ ಅಪ್ರಿಯ ಆಗಬಹುದು. ಉದಾಹರಣೆಗಾಗಿ ಒಂದು ಆಕಳನ್ನ ಒಬ್ಬ ಮನುಷ್ಯ ಬೆನ್ನು ಹತ್ತಿಕೊಂಡು ಹೊರಟಿದ್ದಾನೆ, ಒಂದು ಆಕಳು. ಆ ಬೆನ್ನು ಹತ್ತಿಕೊಂಡು ಹೊರಟಿರುವಂತಹ ಮನುಷ್ಯ ಅವ ಕಟುಗನಿದ್ದಾನೆ. ಆಕಳನ್ನ ಕಡಿಯವರು ಏನದಾರಲ್ಲ ಅವ್ರಿಗೆ ಕಟಗರಂತಾರೆ. ಆಕಳು ಅವನಿಂದ ತಪ್ಪಿಸಿಕೊಂಡು ಹೊರಟಿದೆ. ಒಂದು ನಾಲ್ಕು ರಸ್ತೆಗಳು ಕೂಡಿರುವಂತಹ ಜಾಗದಲ್ಲಿ ನೀ ನಿಂತುಕೊಂಡಿಯ. ಆ ನಿಂತ ಜಾಗದೊಳಗೆ ಅವ ಬಂದ, ಆಕಳು ಎಲ್ಲಿ ಹೋತ್ರಿ ಅಂತ ಕೇಳಿದ. ಅವಾಗ ನೀ ಸುಳ್ಳು ಹೇಳಬೇಕೋ ಸತ್ಯ ಹೇಳಬೇಕೋ? ಇಲ್ಲೊಂದು ಬಹಳ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಸತ್ಯ ಹೇಳ್ತೀಯ, ಪಾಪದ ಕೆಲಸ ಮಾಡಿದಂಗಾಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಸುಳ್ಳನ್ನೇ ಹೇಳಬೇಕು, ಈ ಜಾಗದಲ್ಲಿ ಸುಳ್ಳನ್ನ ಹೇಳಬೇಕು. ಆ ಆಕಳದ ಜೀವ ಉಳಿಬೇಕಾಗಿತ್ತು ಅಂದ್ರೆ ಸುಳ್ಳನ್ನೇ ಹೇಳಬೇಕು. ಅದು ಹೋದ ದಿಕ್ಕಿನ ವಿರುದ್ಧ ದಿಕ್ಕನ್ನ ಆತನಿಗೆ ತೋರಿಸ್ಬೇಕು. ಆಕಳ ಈ ಕಡೆ ಪೂರ್ವಕ್ಕೆ ಹೋಗಿದ್ರೆ ನೀ ಪಶ್ಚಿಮಕ್ಕೆ ಹೋಗ್ತು ಅಂತ ಹೇಳಬೇಕು. ಕೆಲವು ಸಂದರ್ಭಗಳು ಹಾಗೆ ಬರ್ತಾವ. ಒಬ್ಬ ತಪಸ್ಸಿ ಕುಂತ್ಕೊಂಡಿದ್ದಂತೆ. ಆತನ ಉದ್ದೇಶವೇ ಯಾವುದು ಅಂತಂದ್ರೆ ಸತ್ಯವನ್ನೇ ಹೇಳುತ್ತೇನೆ, ನಾನು ಎಂದೂ ಸುಳ್ಳನ್ನ ಹೇಳೋದಿಲ್ಲ, ಎಂದೂ ಸುಳ್ಳನ್ನ ಹೇಳೋದಿಲ್ಲ ಅಂತ ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಆ ತಪಸ್ವಿಗೆ ಒಂದು ಪರೀಕ್ಷೆ ಬರ್ತದೆ. ಕೆಲವು ಸಾರಿ ಅಗ್ನಿ ಪರೀಕ್ಷೆಗಳು ಬಹಳ ಒಳ್ಳೆಯವರಿಗೆ ಬರೋದು. ಆ ಮನುಷ್ಯ ತಪಸ್ಸಿ ಕುಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಓಡಿ ಬಂದ್ಲು. ಪ್ರಾಯದವಳು, ರೂಪವಂತಳಾಗಿದ್ಲು, ಬಹಳಷ್ಟು ಆಯಾಸಗೊಂಡಿದ್ಲು, ಬಳಲಿದ್ಲು. ಒಬ್ಬ ಕ್ರೂರ ಮನುಷ್ಯ ಅವಳನ್ನ ಬೆನ್ನು ಹತ್ತಿಕೊಂಡು ಬಂದಿದ್ದ. ಅವಳು ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲಾ ಕಡೆಗೆ ಓಡಾಡ್ತಾ ಓಡಾಡ್ತಾ ಎಲ್ಲಿಗೆ

ಬಂದ್ಲು ಅಂತಂದ್ರೆ ಆ ತಪಸ್ಸು ಮಾಡುವ ತಪಸ್ವಿಯ ಗುಹೆಗೆ ಬಂದ್ಲು. ಬಂದವಳೆ ಹೇಳ್ತಾಳೆ, ಸ್ವಾಮಿ ಶೀಘ್ರದೊಳಗೆ ನನ್ನನ್ನ ಕಾಪಾಡ್ರಿ, ಬಂದ ಕಾರಣವನ್ನ ಕೇಳಬೇಡ್ರಿ, ಆಮೇಲೆ ಕಾರಣವನ್ನ ಹೇಳ್ತೇನೆ. ಈಗ ಒಂದು ನಿಮಿಷದೊಳಗೆ ನೀವು ನನ್ನನ್ನ ಕಾಪಾಡ್ಲಿಲ್ಲ ಅಂತಂದ್ರೆ ನನ್ನ ಸರ್ವಸ್ವ ನಾಶ ಆಗಿ ಹೋಗ್ತದೆ. ಆ ಕೂಡ್ಲೆ ಅವ ಹೇಳ್ದ, ತಪಸ್ವಿ ಸತ್ಯವನ್ನೇ ಹೇಳ್ತೀನಿ ಅಂತ ತಪಸ್ಸಿ ಕುಳಿತಿರ್ತಕ್ಕಂಥ ಅವ ಹೇಳ್ತಾನ, ಓಹೋ ಹೀಗೇನು, ಏನು ಮಾಡಬೇಡ ನೀನು, ಇಂಥ ಜಾಗದಾಗ ಹೋಗಿ ಕುಂತುಕೋ. ಯಾವ ವ್ಯಕ್ತಿ ಬೆನ್ನು ಹತ್ತಿಕೊಂಡು ಬಂದಿದ್ದ ಅವ ನೇರವಾಗಿ ತಪಸ್ವಿ ಹತ್ರ ಬಂದು, ಇಲ್ಲೊಬ್ಬಳ ಹೆಣಮಗಳು ಓಡಿ ಬಂದ್ಲಲ್ಲ, ಇಲ್ಲೇನಾದ್ರೂ ಒಳಗೆ ಬಂದ್ಲ ಅಂತ ಕೇಳ್ದ. ಕುಂತಿದ್ದೆ ಅದಕ್ಕವ ಜೀವನದಲ್ಲಿ ಸುಳ್ಳು ಹೇಳೋದಿಲ್ಲ ಅಂತ ಕುಂತಾನ ತಪಸ್ಸಿಗೆ. ಬಹಳ ವರ್ಷ ಆಗೈತೆ, ಆಗ್ಲಿ, ಇನ್ನೇನು ವರ ಸಿಗು ಕಾಲ, ವರ ಸಿಗು ಕಾಲದಾಗ ಇದು ಕನ್ಯಾ ಒಳಗೆ ಬಂದೈತೆ, ಏನ್ ಮಾಡೋದು, ಏನ್ ಹೇಳೋದಿಲ್ಲಿ, ಸತ್ಯವನ್ನು ಹೇಳಬೇಕು, ಅವಳ ರಕ್ಷಣೆನೂ ಕೂಡ ಆಗ್ಬೇಕು.

ರೈತ ಬಾಂಧವರುಗಳ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 29ರಂದು 1 ಮಿಲಿಮೀಟರ್ ಮಳೆಯಾಗುವ ಸಂಭವನೀಯತೆ ಇದೆ. ಹಗರಣ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು ಪ್ರತಿಶತ 78 ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು ಪ್ರತಿಶತ 55 ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

0: ಇದುವರೆಗೆ ಭಾರತಿ ಕರಿರಾಯನ್ಗೌಡರ್ ಅವರಿಂದ ಹವಾಮಾನ ಮಾಹಿತಿ ಕೇಳಿದಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವಿಶೇಷ. ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ಮಾತನಾಡಲಿದ್ದಾರೆ ದೇವರ ಹಿಪ್ಪರಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರು.
1: ನಮಸ್ಕಾರ ಆತ್ಮೀಯ ಸಹಕಾರ ರೇಡಿಯೋ ಕೇಳುಗರೆ, ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಮಹತ್ವದ ಕುರಿತು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಭಾರತೀಯ ಹಾಕಿ ಕ್ರೀಡೆಯ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ಸ್ಮರಿಸುವ ದಿನವಾಗಿದೆ. ಅವರು ತಮ್ಮ ಅದ್ಭುತ ಹಾಕಿ ಕೌಶಲ್ಯದಿಂದ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಗೌರವ ತಂದುಕೊಟ್ಟ ಕ್ರೀಡಾಪಟು. ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕ್ರೀಡೆಯು ವಹಿಸುವ ಮಹತ್ತರವಾದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಕ್ರೀಡೆಯು ದೈಹಿಕವಾಗಿ ಸದೃಢರನ್ನಾಗಿ ಮಾಡುವುದು ಮಾತ್ರವಲ್ಲದೆ ಅದು ನಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತದೆ ಮತ್ತು ನಮ್ಮನ್ನು ಚುರುಕಾಗಿಸುತ್ತದೆ. ಹಾಗಾಗಿ ಯುವಕರನ್ನು ಮತ್ತು ಶಾಲಾ ಮಕ್ಕಳನ್ನು ಕ್ರೀಡೆಯತ್ತ ಆಕರ್ಷಿತರನ್ನಾಗಿ ಮಾಡಲು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಸರ್ಕಾರವು ಕ್ರೀಡೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ರಾಷ್ಟ್ರೀಯ ಕ್ರೀಡಾ ದಿನದಂದು ಅತ್ಯುತ್ತಮ ಕ್ರೀಡಾಪಟುಗಳಿಗೆ ಕ್ರೀಡಾ ತರಬೇತಿದಾರರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇವುಗಳಲ್ಲಿ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಮುಂತಾದವು ಸೇರಿವೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಯವರು ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. ಆತ್ಮೀಯರೇ, ಮೇಜರ್ ಧ್ಯಾನ್ಚಂದ್ ಅವರು ಅಲಹಾಬಾದ್ನಲ್ಲಿ 29 ಆಗಸ್ಟ್ 1905ರಲ್ಲಿ ಜನಿಸುತ್ತಾರೆ. ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಧ್ಯಾನ್ಚಂದ್ 1922ರಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ರೆಜಿಮೆಂಟಲ್ ಸ್ಕ್ವಾಡ್ಗೆ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಅಲ್ಲದೆ ಇವರೊಬ್ಬ ಶ್ರೇಷ್ಠ ಹಾಕಿ ಕ್ರೀಡಾಪಟುವಾಗಿದ್ದು ಅವರನ್ನು ಹಾಕಿ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. 1928ರಲ್ಲಿ ಭಾರತವು ತನ್ನ ಮೊದಲ ಒಲಿಂಪಿಕ್ ಚಿನ್ನದ ಪದಕ ಗೆಲ್ಲುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಧ್ಯಾನ್ಚಂದ್ ಅವರು 1926ರಿಂದ 1949ರವರೆಗೆ ಭಾರತಕ್ಕಾಗಿ ಹಾಕಿ ಆಡಿದರು. ಅವರ ವೃತ್ತಿ ಜೀವನದ ಅವಧಿಯಲ್ಲಿ 1928, 1932 ಮತ್ತು 1936ರಲ್ಲಿ ಭಾರತಕ್ಕೆ ಒಲಿಂಪಿಕ್ ಪದಕವನ್ನು ತಂದುಕೊಟ್ಟರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ 185 ಪಂದ್ಯಗಳನ್ನು ಆಡಿದ್ದಾರೆ. ಸ್ನೇಹಿತರೆ, 1936 ಆಗಸ್ಟ್ 15ರಂದು ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ವಿರುದ್ಧ ಹೊಡೆದ 8 ಗೋಲುಗಳಲ್ಲಿ ಧ್ಯಾನ್ಚಂದ್ ಅವರು 6 ಗೋಲುಗಳನ್ನು ಹೊಡೆದು ಬೀಗಿದರು. ಈ ಆಟದಿಂದ ಬೆರಗಾದ ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಭಾರತ ತಂಡ ನಾಯಕನಿಗೆ ಜರ್ಮನಿ ಸೈನ್ಯದಲ್ಲಿ ಹುದ್ದೆ, ಜರ್ಮನಿ ಪೌರತ್ವ ಹಾಗೂ ಫೋಲೋನಲ್ ಗೌರವ ಕೊಡುವುದಾಗಿ ಆಮಿಷವಡ್ಡಿ ಜರ್ಮನಿಗೆ ಬರಲು ಆಹ್ವಾನ ಕೊಟ್ಟರು. ಆದರೆ ಧ್ಯಾನ್ಚಂದ್ ಅವರು, ನಾನು ಭಾರತೀಯ, ಭಾರತವೇ ನನ್ನ ಜೀವಾತ್ಮ ಎಂದು ನಯವಾಗಿ ತಿರಸ್ಕರಿಸಿದರು. ಸ್ನೇಹಿತರೆ, ಈ ಅಪ್ಪಟ ದೇಶಪ್ರೇಮಿ ಹಾಕಿಯ ದಂತಕತೆಯ ಗೌರವಾರ್ಥವಾಗಿ ಭಾರತ ಮಾತ್ರವಲ್ಲದೆ ವಿಶ್ವದ ಶ್ರೇಷ್ಠ ಹಾಕಿಪಟು ಎನಿಸಿಕೊಂಡ ಈ ಸಾಧಕನ ಪುತ್ಥಳಿ ಭಾರತದಲ್ಲಿ ಇರುವುದು ವಿಶೇಷವಿಲ್ಲ. ಆದರೆ ಆಸ್ಟ್ರಿಯಾದ ವಿಯಾಮ್ನಲ್ಲಿ ಇವರ ಮೊದಲ ಪುತ್ಥಳಿ ಸ್ಥಾಪಿತವಾಯಿತು. ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಆರಿಸಿದ ಚಾಪು ಎಂಥದ್ದು ಎಂದು ಊಹಿಸಬಹುದು. ಭಾರತದ ಹಾಕಿಯನ್ನು ವಿಶ್ವ ಮಟ್ಟದಲ್ಲಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಹಾಕಿ ಮಾಂತ್ರಿಕನಿಗೆ ಸಲ್ಲುತ್ತದೆ. ಆತ್ಮೀಯ ಕೇಳುಗರೆ, ಹಿಂದಿನ ದಿನಗಳಲ್ಲಿ ಮಕ್ಕಳು ಮತ್ತು ಯುವಕರು ಮೊಬೈಲ್ ಫೋನ್, ಕಂಪ್ಯೂಟರ್, ಟಿವಿ ಮುಂತಾದವುಗಳಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ. ಇದರಿಂದ ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆ ಅಥವಾ ವ್ಯಾಯಾಮಕ್ಕೆ ಮೀಸಲಿಡುವುದು ಬಹಳ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಓದುವುದು ಮುಖ್ಯ, ಆಟವಾಡುವುದು ಸಮಯ ವ್ಯರ್ಥ ಎಂಬ ತಪ್ಪು ಕಲ್ಪನೆ ಇರುತ್ತದೆ. ಆದರೆ ಓದು ಮತ್ತು ಕ್ರೀಡೆ ಎರಡೂ ಪರಸ್ಪರ ಪೂರಕವಾಗಿವೆ. ದೈಹಿಕವಾಗಿ ಆರೋಗ್ಯವಾಗಿರುವ ವಿದ್ಯಾರ್ಥಿಗೆ ಓದಿನಲ್ಲಿಯೂ ಹೆಚ್ಚು ಚುರುಕುತನದಿಂದ ತೊಡಗಿಕೊಳ್ಳಲು ಸಾಧ್ಯವಾಗುತ್ತದೆ. ಕ್ರೀಡೆ ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಆದ್ದರಿಂದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಕ್ರೀಡೆಯಲ್ಲಿ ಗೆಲುವಿಗಿಂತ ಕ್ರೀಡಾ ಮನೋಭಾವ ಮುಖ್ಯ. ಕ್ರೀಡೆಯಲ್ಲಿ ಎಲ್ಲರೂ ಗೆಲ್ಲಲು ಸಾಧ್ಯವಿಲ್ಲ. ಒಬ್ಬರು ಗೆದ್ದರೆ ಮತ್ತೊಬ್ಬರು ಸೋಲುತ್ತಾರೆ. ಆದರೆ ಸೋಲು ನಮ್ಮ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ, ಗೆಲುವು ಸಂತೋಷವನ್ನು ನೀಡುತ್ತದೆ, ಸೋಲು ಅನುಭವವನ್ನು ನೀಡುತ್ತದೆ. ಆದ್ದರಿಂದ ಕ್ರೀಡೆಯಲ್ಲಿ ಮುಖ್ಯವಾದುದು ಕೇವಲ ಪದಕವಲ್ಲ, ಪ್ರಾಮಾಣಿಕತೆ, ಪರಿಶ್ರಮ, ಶಿಸ್ತು, ತಂಡದ ಮನೋಭಾವ ಮತ್ತು ಕ್ರೀಡಾಸ್ಫೂರ್ತಿ ಕೂಡ ಅಷ್ಟೇ ಮುಖ್ಯ. ಆತ್ಮೀಯ ಕೇಳುಗರೆ, ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಉತ್ತಮ ಆರೋಗ್ಯವನ್ನು ನೀಡಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಆಟವಾಡಲು ಅವಕಾಶ ನೀಡಿ. ಮೊಬೈಲ್ ಮತ್ತು ಟಿವಿಯ ಮುಂದೆ ಕಳೆಯುವ ಸಮಯವನ್ನು ಕಡಿಮೆ ಮಾಡಿ ಮೈದಾನಕ್ಕೆ ಹೋಗುವಂತೆ ಪ್ರೋತ್ಸಾಹಿಸಿ. ಮಕ್ಕಳು ಮಾತ್ರವಲ್ಲ, ಯುವಕರು ಮತ್ತು ವಯಸ್ಕರು ತಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆಗೆ ಸಮಯ ನೀಡಬೇಕು. ಕೊನೆಯದಾಗಿ ಒಂದು ಮಾತು ಹೇಳಲು ಬಯಸುತ್ತೇನೆ. ಕ್ರೀಡೆ ಎಂದರೆ ಕೇವಲ ಮೈದಾನದಲ್ಲಿ ಗೆಲ್ಲುವ ಸ್ಪರ್ಧೆಯಲ್ಲ, ಅದು ಜೀವನವನ್ನು ಗೆಲ್ಲಲು ಕಲಿಸುವ ಪಾಠಶಾಲೆ. ಆದ್ದರಿಂದ ಈ ರಾಷ್ಟ್ರೀಯ ಕ್ರೀಡಾ ದಿನದಂದು ನಾವು ಒಂದು ಸಂಕಲ್ಪ ಮಾಡೋಣ. ಪ್ರತಿದಿನ ಸ್ವಲ್ಪ ಸಮಯವಾದರೂ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋಣ. ನಮ್ಮ ಮಕ್ಕಳನ್ನು ಕ್ರೀಡೆಯತ್ತ ಪ್ರೋತ್ಸಾಹಿಸೋಣ. ಆರೋಗ್ಯಕರ ವ್ಯಕ್ತಿ, ಆರೋಗ್ಯಕರ ಸಮಾಜ ಮತ್ತು ಆರೋಗ್ಯಕರ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಮಸ್ಕಾರ.
0: ಇದುವರೆಗೆ ಮಲ್ಲಿಕಾರ್ಜುನ್ ಲಕ್ಷ್ಮೀಶ್ ಅವರಿಂದ ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತಾಗಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ನನ್ನ ವಿಷಯ ಆಕ್ರೋಧ. ಮನುಷ್ಯನ ಪಾಲಿಗೆ ಒಳಗಣ್ಣು ಪ್ರಾಮಾಣಿಕ ಉತ್ತರ ನೀಡುತ್ತದೆ. ಅನೇಕ ಮಂದಿ ತಮ್ಮ ಅಹಂಕಾರ ಮೆರೆಸಲು ಒಳಗಣ್ಣಿನ ಮಾತಿಗೆ ಕಿವಿಕೊಡುವುದಿಲ್ಲ. ಆಗ ನಮ್ಮ ಒಳಗೆ ಇರುವ ಕೀಚಕ ತಲೆ ಎತ್ತಿ ನಿಲ್ಲುತ್ತದೆ. ಕೋಪ, ರೋಷ, ದ್ವೇಷ, ಸೇಡು ಇವೆಲ್ಲ ರಾಕ್ಷಸ ಗುಣಗಳು. ಈ ಗುಣಗಳು ಮೊದಲು ನಮಗೆ, ನಂತರ ಸಮಾಜಕ್ಕೆ ಹಾನಿಕಾರಕ. ಆಕ್ರೋಧದಿಂದ ಉಂಟಾಗುವ ಅನಾಹುತಗಳನ್ನು ಮಿಲಿಯನ್ ಹಣದಿಂದ ಲೆಕ್ಕ ಹಾಕಿದರೂ ಆಗುವುದಿಲ್ಲ. ಮನುಷ್ಯನ ಪಾಲಿಗೆ ಈ ಜೀವನ ಸುಂದರವಿರಲಿ. ಅವನು ತನ್ನ ಬದುಕು ಕೋಪದ ಕೈಗೆ ನೀಡಿ ಹಾಳು ಮಾಡಿಕೊಳ್ಳಲು ಬಿಡಬಾರದು. ಆಕ್ರೋಧ ಪರಿಹಾರ ಆಗಬೇಕು, ನಮ್ಮಿಂದ ದೂರ ಆಗಬೇಕು ಎನ್ನುವ ಹಂಬಲ ಇದ್ದರೆ ಪ್ರತಿ ಕ್ಷಣ ನಮ್ಮ ಆತ್ಮದ ಕಳಕಳಿ. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ನಮಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಬೇಕು. ಆಗ ಮನಸ್ಸು ಬೇರೆ ಕಡೆ ಲಗ್ನವಾಗುತ್ತದೆ. ಲಗ್ನ ಎಂದರೆ ತಲ್ಲೀನ, ಗಮನ ಬೆರೆಯುವುದು ಎನ್ನುವ ಅರ್ಥ. ಹೀಗೆ ಜೀವನದಲ್ಲಿ ಚಟಗಳನ್ನು ದುಶ್ಚಟ ಮಾಡಿಕೊಳ್ಳುವ ಮೊದಲು ದೂರ ಸರಿಸಿ ನಮ್ಮ ಜೀವನದ ಸಂತೋಷ ಹಾಳು ಮಾಡುವ ಕೋಪದಿಂದ ಮುಕ್ತಿ ಪಡೆದುಕೊಳ್ಳಿ. ಒಂದು ಬಾರಿ ನೆಮ್ಮದಿ ಸಂತೋಷ ಅನುಭವಿಸಿ ನೋಡಿ. ಆಕ್ರೋಧ ಯಕಶ್ಚಿತ್ ಎನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಬೆಳಗಿನ ಮುಂಜಾವಿನಲ್ಲಿ ತಣ್ಣನೆಯ ಗಾಳಿಯಲ್ಲಿ ವಾಕಿಂಗ್ ಮಾಡುವ ಸಮಯದಲ್ಲಿ ಸಿಗುವ ಅನುಭವ ನೆಮ್ಮದಿ ಎನ್ನಬಹುದು. ಅಂತಹ ಸುಂದರ ಅನುಭವ ನಿಮ್ಮದಾಗಿಸಿಕೊಳ್ಳಿ. ತೀವ್ರ ಸ್ವರೂಪದ ಬಿಕ್ಕಟ್ಟು ಉದ್ಭವಿಸಿದಾಗ ಯಾವುದೇ ಬಗೆಯ ಪಲಾಯನವು ಭವಿಷ್ಯದ ಪ್ರಕ್ಷೇಪಣೆ ಎಂದು ಮನಸ್ಸು ಮನಗಂಡಾಗ ಮತ್ತು ಯಾವುದೇ ಚಲನೆ ಇಲ್ಲದೆ ಬಿಕ್ಕಟ್ಟಿನ ಸ್ಥಿತಿಯಲ್ಲೇ ಉಳಿದಾಗ ನಿಜಕ್ಕೂ ಏನಾಗುತ್ತದೆ ಎಂಬುದನ್ನು ನೋಡಬೇಕು. ಬಿಕ್ಕಟ್ಟಿನ ವಸ್ತುಸ್ಥಿತಿ ನಿಶ್ಚಲವಾದುದು. ಮನಸ್ಸು ಈ ನಿಶ್ಚಲ ವಸ್ತುಸ್ಥಿತಿಯಿಂದ ದೂರ ಸರಿಯದೇ ಅದರೊಂದಿಗೆ ಇರಬಹುದೇ ಎಂಬುದನ್ನು ಸರಳಗೊಳಿಸಿದಾಗ ಕೆಲವೊಮ್ಮೆ ಅನಿಸುತ್ತದೆ, ನಾನು ಉರಿದು ಬೀಳುತ್ತಿದ್ದೇನೆ. ಏಕೆಂದರೆ ನಾನು ನನ್ನ ಜೀವನವನ್ನು ಯಾವುದಕ್ಕೋ ತೆತ್ತುಕೊಂಡಿದ್ದೇನೆ. ಆದರೆ ಯಾರೋ ಒಬ್ಬರು ಮೋಸ ಮಾಡಿದ್ದಾರೆ ಎಂದು ನನಗನಿಸಿದ್ದಾರೆ. ಹೀಗಾಗಿ ನಾನು ಉರಿದು ಬೀಳುತ್ತೇನೆ. ಕೆಂಡಾಮಂಡಲವಾಗುವ ಆ ಸ್ಥಿತಿಯೇ ನನ್ನೆಲ್ಲ ಶಕ್ತಿ. ನಾನು ಆ ಶಕ್ತಿಯನ್ನು ಉಪಯೋಗಿಸಿಕೊಂಡಿಲ್ಲ. ಬದಲಾಗಿ ನನ್ನ ಎಲ್ಲ ಶಕ್ತಿ ಸಂಚಯನಗೊಂಡು ಆಕ್ರೋಧವಾಗಿ ಹೊರಹೊಮ್ಮಿದೆ. ಹೀಗಾಗಿ ಅನುವಾದಿಸದೆ, ಈ ಗುರಿ ಮಾಡದೆ, ಕಾರಣ ಕೊಡದೆ ಕೇವಲ ಆಕ್ರೋಧವನ್ನು ಹಿಡಿದಿಡಿ. ಎಲ್ಲ ಒಳಿತಿನೊಂದಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.

0: ಇದುವರೆಗೆ ಗುರುಸ್ಮರಣೆ ಗೀತೆ ಕಾರ್ಯಕ್ರಮದಲ್ಲಿ ಇಡಿಯೂರು ಸಿದ್ದಲಿಂಗೇಶ್ವರರ ಕುರಿತಾದ ಗೀತೆ ಕೇಳಿದಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವೀಣಾವಾಣಿ. ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನ ಕೇಳೋಣ.
1: ಸ್ತ್ರೀಯರ ತೊಂದರೆಗಳು ಹಾಗೂ ಮುಕ್ತ ಸಂವಹನದ ಕೊರತೆ ಬಹುತೇಕ ಮಹಿಳೆಯರು ಅನುಭವಿಸೋ, ಆದರೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಲಾಗದ ಅತಿಯಾದ ಮುಜುಗರ, ಒತ್ತಡ ಹಾಗೂ ತೊಂದರೆಗಳನ್ನು ತಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ಬಾರಿ ಅನುಭವಿಸಿಯೇ ಇರ್ತಾರೆ. ಆದರೆ ಹೇಳಿಕೊಳ್ಳೋದಿಲ್ಲ ಅಷ್ಟೇ. ಇಂತಹದೇ ಒಂದು ಅನಿರೀಕ್ಷಿತವಾಗಿ ಎದುರಾದ ಸಮಸ್ಯೆಯನ್ನ ಭಾರತ ದೇಶದ ಮಹಿಳಾ ಕ್ರಿಕೆಟ್ ತಂಡದ ಮುಂಚೂಣಿ ಆಟಗಾರ್ತಿ ಸ್ಮೃತಿ ಮಂದಾನಾ ಅವರು ಅನುಭವಿಸಿದ್ರು. ತಮಗೆ ಆದ ಈ ಅನುಭವವನ್ನ ಆಕೆ ತನ್ನ ಸಂದರ್ಶಿಸಿದ ಮಹಿಳೆ ಮುಂದೆ ಮುಕ್ತವಾಗಿ ಹೇಳಿಕೊಂಡಾಗ ಜಗತ್ತಿನಾದ್ಯಂತ ಹೆಣ್ಣು ಮಕ್ಕಳು ಇದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರು. ಬಹುತೇಕ ಹೆಣ್ಣು ಮಕ್ಕಳು ಇಂತಹ ಸಮಸ್ಯೆಗಳನ್ನ ತಾವೂ ಕೂಡ ಒಳಗಾದ ವಿಷಯವನ್ನ ಮೊದಲ ಬಾರಿಗೆ ತಮ್ಮ ಮನದ ಮೂಲೆಯಿಂದ ಹೊರಹಾಕಿದ್ರು. ಟೆಸ್ಟ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದ ಸಮಯದಲ್ಲಿ ಇನ್ನಿಂಗ್ಸ್ನ ಮಧ್ಯದಲ್ಲಿ ಒಮ್ಮಿನೊಮ್ಮಗಲೇ ತನಗೆ ಋತುಸ್ರಾವ ಆರಂಭವಾಗಿದ್ದು ಆಕೆಗೆ ಅರಿವಾಯಿತು. ಇದು ಆಕೆಗೆ ಅನಿರೀಕ್ಷಿತವಾಗಿತ್ತು, ಆದರೆ ಅದನ್ನು ಒಪ್ಪಿಕೊಳ್ಳೋದು ಕೂಡ ಅಷ್ಟೇ ಅನಿವಾರ್ಯವಾದ ಸಂಗತಿಯಾಗಿತ್ತು. ಇತರ ಎಲ್ಲಾ ಕ್ರೀಡೆಗಳಂತೆ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ಗೆ ಕೂಡ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸೋದು ಕಡ್ಡಾಯವಾಗಿತ್ತು. ಇದೀಗ ಆಕೆ ತನ್ನ ಋತುಸ್ರಾವದ ಅವಧಿಯಲ್ಲಿ ಬಿಳಿಯ ಬಟ್ಟೆಗಳನ್ನು ಆಡಬೇಕಾಗಿತ್ತು. ವಿಶೇಷವಾಗಿ ಮಹಿಳೆಯಾಗಿರುವ ಆಕೆಗೆ ಇದು ಒತ್ತಡದ ಸಂಗತಿಯಾಗಿತ್ತು. ತನಗೆ ಇರುವ ತೊಂದರೆಯ ತೀವ್ರತೆಯನ್ನ ಅರಿತ ಕೂಡಲೇ ಅಂಪೈರ್ ಬಳಿ ಧಾವಿಸಿದ ಆಕೆ ತನ್ನ ತೊಂದರೆಯನ್ನ ಹೇಳಿಕೊಂಡ್ಲು. ಮ್ಯಾಚ್ನ ಮಧ್ಯದ ಅವಧಿಯಲ್ಲಿ ಪೂರ್ವ ನಿಯೋಜಿತವಲ್ಲದ ಮನವಿಯನ್ನ ಆಕೆ ಅನಿವಾರ್ಯವಾಗಿ ಮಾಡಿದ್ಲು. ನನಗೆ ಒಂದು ಪುಟ್ಟ ವಿರಾಮವನ್ನು ನೀಡಿದ್ರೆ ನಾನು ಕೂಡಲೇ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಸ್ಯಾನಿಟರಿ ಪ್ಯಾಡ್ ಧರಿಸಿ ಬರುವುದಾಗಿ ಆಕೆ ಕೇಳಿಕೊಂಡ್ಲು. ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡ ಅಂಪೈರ್ ಕೂಡಲೇ ಒಂದು ಪುಟ್ಟ ವಿರಾಮವನ್ನು ನೀಡಿ ಆಕೆಗೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬರೋಕೆ ಅನುಮತಿಯನ್ನ ನೀಡಿದ್ರು. ಆದರೆ ಘಟನೆಗೆ ಮಹತ್ವದ ತಿರುವು ದೊರೆತಿದ್ದು ಖುದ್ದು ಈ ಘಟನೆಯಿಂದ ಅಲ್ಲ, ಬದಲಾಗಿ ನಂತರದ ದಿನಗಳಲ್ಲಿ ಈ ಘಟನೆಯ ಕುರಿತು ಸ್ಮೃತಿ ಮಂದಾನಾ ಅವರು ಈ ಕುರಿತು ಮುಕ್ತವಾಗಿ ಮಾತನಾಡೋ ಧೈರ್ಯವನ್ನ ತೋರಿತು. ಋತುಸ್ರಾವ ಎಂಬುದು ಹೆಣ್ಣು ಮಕ್ಕಳ ಬದುಕಿನ ಅತ್ಯಂತ ಸಹಜವಾದ ಭಾಗವಾಗಿದ್ದು ಕ್ರೀಡೆಯಂತಹ ವೃತ್ತಿಪರ ಆಟಗಳಲ್ಲಿ ಈ ಕುರಿತು ಯಾರೂ ಚರ್ಚಿಸುವುದಿಲ್ಲ. ತನಗಾದ ಈ ಅನುಭವವನ್ನ ಆಕೆ ಹಂಚಿಕೊಂಡಿದ್ದು ವಿಶೇಷವಾಗಿ ತೋರೋಕೆ ಕಾರಣ ಬಹಳಷ್ಟು ಮಹಿಳಾ ಅಥ್ಲೀಟ್ಗಳು ಸ್ಪರ್ಧೆಯ ಸಮಯದಲ್ಲಿ ಈ ರೀತಿಯ ತೊಂದರೆಗಳಿಂದ ಒದ್ದಾಡ್ತಾರೆ, ಆದರೆ ಈ ಕುರಿತು ಮಾತನಾಡೋಕೆ ಯಾರೊಬ್ಬರು ಮುಂದೆ ಬರುವುದಿಲ್ಲ ಎಂಬುದು ಆಕೆಯ ಕಳಕಳಿಯಾಗಿತ್ತು. ಆಕೆಯ ಪ್ರಾಮಾಣಿಕ ಅಭಿಪ್ರಾಯಕ್ಕೆ ವಿಶ್ವದಾದ್ಯಂತ ಪ್ರಶಂಸೆಯ ಸುರಿಮಳೆಯಾಗಿತ್ತು. ಇದೀಗ ಕ್ರೀಡೆಯಲ್ಲಿ ಋತುಸ್ರಾವದ ಸಮಯದ ಆರೋಗ್ಯದ ಕುರಿತು ಎಲ್ಲೆಡೆ ಚರ್ಚೆ ಆರಂಭವಾಗಿದೆ. ಪ್ರತಿಯೊಬ್ಬ ಮಹಾನ್ ಕ್ರೀಡಾಪಟುಗಳು ನಿಜ ಜೀವನದಲ್ಲಿ ಇಂತಹ ಹಲವು ಸವಾಲುಗಳನ್ನ ಧೈರ್ಯ, ವೃತ್ತಿಪರತೆ ಹಾಗೂ ನಿರ್ಣಯ ಶಕ್ತಿಯಿಂದ ಎದುರಿಸುತ್ತಾರೆ. ಸ್ಮೃತಿ ಮಂದಾನಾ ಅವರು ಹಂಚಿಕೊಂಡ ಈ ಘಟನೆಯು ಅತ್ಯಂತ ಚಿಕ್ಕದಾಗಿದ್ದರೂ ಮಹತ್ತರವಾದ ಸಂದೇಶವನ್ನ ನೀಡುತ್ತೆ. ಇಂತಹ ವಿಷಯಗಳ ಕುರಿತು ಮುಕ್ತವಾದ ಮಾತುಕತೆಯ ಅವಶ್ಯಕತೆಯನ್ನ ಒತ್ತಿ ಹೇಳುತ್ತೆ. ಏನಂತೀರಾ ಸ್ನೇಹಿತರೆ?
0: ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಬರಹವನ್ನು ವೀಣಾವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಿರಿ.

89.6 FM ಕಂಪನಾಂಕದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ತರಕಾರಿ ಬೆಳೆಯಲ್ಲಿ ಸಾವಯವ ಪದ್ಧತಿಯಿಂದ ಕೀಟಗಳ ನಿರ್ವಹಣೆಯ ಕುರಿತು ಮಂಜು ಪ್ರಕಾಶ್ ಪಾಟೀಲ್ ಅವರಿಂದ ಮಾಹಿತಿ ಕೇಳೋಣ.

ಸಾವಯವ ಕೃಷಿಯಲ್ಲಿ ಕೀಟಪೀಡೆಗಳ ನಿರ್ವಹಣೆಗೆ ವಿವಿಧ ಸಲಕರಣೆಗಳಾದ ಬೆಳೆಗಳ ಪರ್ಯಾಯ ಪದ್ಧತಿಗಳನ್ನು ಅಳವಡಿಸುವುದು, ಪೋಷಕಾಂಶಗಳ ನಿರ್ವಹಣೆಗೆ ಕೀಟಪೀಡೆಗಳಿಂದ ಹಾನಿಗೊಳಗಾದ ಸಸ್ಯ ಭಾಗವನ್ನು ತೆಗೆದು ಅವುಗಳ ವಾಸಸ್ಥಳಗಳನ್ನು ನಾಶ ಮಾಡುವುದು, ನೈಸರ್ಗಿಕ ಶತ್ರುಗಳ ವೃದ್ಧಿ ಹೆಚ್ಚಿಸಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದು, ಸಸ್ಯಜನ್ಯ ಕೀಟನಾಶಕಗಳ ಬಳಕೆ, ಕೀಟಪೀಡೆಗಳ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ಉಪಯೋಗಿಸುವುದು, ವಿವಿಧ ಮಿಶ್ರ ಬೆಳೆ ಬೆಳೆಯುವುದು, ಬೌದ್ಧಿಕ ಅಡೆತಡೆಗಳಾದ ಬೆಳೆ ಸಾಲಿನ ಹೊದಿಕೆ ಉಪಯೋಗಿಸುವುದು, ಇನ್ನೂ ಮುಂತಾದವುಗಳನ್ನು ಬಳಕೆ ಮಾಡಿ ಕೃತಕ ರಾಸಾಯನಿಕ ವಸ್ತುಗಳನ್ನು ತ್ಯಜಿಸಬೇಕಾಗುತ್ತದೆ. ಸಾವಯವ ಕೃಷಿಯಲ್ಲಿ ಕೃತಕ ರಾಸಾಯನಿಕ ಕೀಟನಾಶಕಗಳ ಮತ್ತು ಕುಲಾಂತರಿ ಬೆಳೆಗಳ ಬಳಕೆಗೆ ಅವಕಾಶ ಇರುವುದಿಲ್ಲ. ಆದರೂ ಕೆಲವೊಂದು ಕೃತಕ ಪೀಡೆನಾಶಕಗಳಾದ ಕೀಟನಾಶಕದ ಸಾಬೂನು, ಎಣ್ಣೆ, ಬಿಟಿ, ತಾಮ್ರ ಮತ್ತು ಗಂಧಕಗಳನ್ನು ಬಳಕೆ ಮಾಡಬಹುದಾಗಿದೆ. ಸಮಗ್ರ ನಿರ್ವಹಣಾ ಪದ್ಧತಿಗಳೆಂದರೆ ಸಾಗುವಳಿ ಹತೋಟಿ ಕ್ರಮಗಳು, ಸ್ವಚ್ಛತೆ ಮತ್ತು ನೈರ್ಮಲ್ಯ, ಉಳುಮೆ, ಗಿಡಗಳ ನಡುವಿನ ಅಂತರ, ಮಣ್ಣಿನ ಉಪಚಾರ, ಬೆಳೆ ಪರಿವರ್ತನೆ, ಬೋನು ಬೆಳೆ ನಾಟಿ ಮಾಡುವ ಸಮಯ ಮತ್ತು ನೀರಾವರಿ. ಇನ್ನು ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ನಾವು ಕಾಪಾಡಬೇಕಾಗ್ತದೆ. ಅಲ್ಲಿ ಹಳೆ ಮತ್ತು ರೋಗಿಷ್ಠ ರೆಂಬೆ ಎಲೆಗಳನ್ನು ತೆಗೆದುಹಾಕಬೇಕು. ನಾಟಿ ಮಾಡುವ ಗಿಡಗಳಲ್ಲಿರುವ ರೋಗ ಮತ್ತು ಕೀಟಗಳನ್ನು ತೆಗೆದು ನಾಟಿ ಮಾಡಬೇಕು. ನೀರು ಹರಿಯುವ ಕಣಿವೆಗಳ ಬದುಗಳಲ್ಲಿರುವ ಕಳೆ ಕೀಳುವುದು ಬೆಳೆ ತ್ಯಾಜ್ಯಗಳನ್ನು ನಾಶ ಮಾಡುವುದಾಗಿರುತ್ತದೆ. ಇನ್ನು ಸಾಗುವಳಿ ಕ್ರಮಗಳೆಂದರೆ ಬೆಳೆಯಾದ ಕೂಡಲೇ ಉಳುವುದು ಮತ್ತು ಬೇಸಿಗೆಯಲ್ಲಿ ಬೆಳಗಿನ ಜಾವ ಉಳುಮೆ ಮಾಡುವುದರಿಂದ ಭೂಮಿಯಲ್ಲಿ ಇರುವ ಕೀಟಗಳನ್ನು ಹಕ್ಕಿಗಳು ತಿನ್ನಲು ಅನುಕೂಲ ಮಾಡಿಕೊಡುವುದು. ಇದು ಕಳೆ ನಿಯಂತ್ರಣಕ್ಕೆ ಅನುಕೂಲವಾಗುತ್ತದೆ, ಮಣ್ಣಿನಲ್ಲಿರುವ ರೋಗಾಣುಗಳನ್ನು ನಾಶ ಮಾಡಲು ನೆರವಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ ಎಂದರೆ ಸೆಣಬು, ಸನ್ಹೆಂಪ್, ಡಯಂಚ ಇತ್ಯಾದಿ ಹಸಿರೆಲೆ ಗಿಡಗಳನ್ನು ತರಕಾರಿ ಬೆಳೆ ಬೆಳೆದ ಕೂಡಲೇ ಬೆಳೆಯುವುದು ಒಳ್ಳೆಯದು. ಇದರಿಂದ ಕಳೆ, ರೋಗ, ದುಂಡಾಣು ಕಡಿಮೆಯಾಗುತ್ತದೆ. ಇನ್ನು ನಾಟಿ ಮಾಡುವ ಸಮಯವನ್ನು ನಾವು ನೋಡಿದರೆ ಊರಿನಲ್ಲಿ ಎಲ್ಲರೂ ನಾಟಿ ಮಾಡುವ ಸಮಯದಲ್ಲೇ ನಾಟಿ ಮಾಡಬೇಕು. ತಿಂಗಳ ಹುರುಳಿ ಬೆಳೆ

0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ.

0: ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ

0: ದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6

0: ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?

0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 AM ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00 AM-8-00 AM ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448508788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ

0: 9 4 4 8 6 1 5 7 0 8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ

0: ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಪ್ಲಗ್.
1: ನಮ್ಮ ಧ್ವನಿ ನಿಮಗಾಗಿ.
2: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
2: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
2: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
2: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
2: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
2: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
2: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
2: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
2: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
3: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಆಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
2: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
2: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
2: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
2: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
2: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
2: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
2: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.

0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ

0: ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9444865878. ಮತ್ತೊಂದು ಸಂಖ್ಯೆ

0: 90.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.

0: ಸಾಹಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇ

0: ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878.

0: ಎಂಟು, ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಹೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ